ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 18 ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 9 ತಾರೀಖು ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:33. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ

ಅಮಿತ್ ಶಾ ನಿನ್ನೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಭಾರತೀಯ ಭೂಸೇನೆಯ ಮುಖ್ಯಸ್ಥರಾದ ಜನರಲ್ ಧೀರಜ್ ಸೇಠ್ ಅವರು ಶ್ರೀನಗರದಲ್ಲಿರುವ ಸೇನೆಯ ಚಿನಾರ್ ಕೋರ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಗಡಿ ನಿಯಂತ್ರಣ ರೇಖೆ ಮತ್ತು ಒಳನಾಡಿನಲ್ಲಿ ಪ್ರಸ್ತುತ ಇರುವ ಭದ್ರತಾ ಪರಿಸ್ಥಿತಿ ಹಾಗೂ ಯುದ್ದ ಸನ್ನದ್ದತೆಯನ್ನು ಪರಿಶೀಲಿಸಿದರು. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿದ್ದ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ನಿನ್ನೆ ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದುವರೆಗೆ ನಡೆದ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಇದುವರೆಗೂ ಒಟ್ಟು 18,97,633 ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 59,962 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕಾಂತರಾಜು ಪಿಎಸ್ ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

6:03:38 ಈ ಸಮಯ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮವನ್ನು ಕೇಳುವಿರಿ. ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳು. ನಂತರ 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತೇವೆ 8:00. ನಂತರ ಚಿತ್ರಗೀತೆಗಳೊಂದಿಗೆ, ದಿನ ವಿಶೇಷತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಮುಂದುವರೆದ ಭಾಗ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಮಧುರವಾದ ಚಿತ್ರಗೀತೆಗಳ ಕಾರ್ಯಕ್ರಮ. 11:02 ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ಪ್ರಸಾರವಾಗುತ್ತೆ. 11:30 ಕಲಾಭಾರತಿ,

12:05 ಕರೆಗೆ ಒಂದು ಹಾಡು, 1:02 ಚಿತ್ರಗೀತೆಗಳನ್ನು ಕೇಳುವಿರಿ, 1:20 ನಮ್ಮ ಹಾಡು, 2:15 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ, 3:00 to 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ, 4:00 ನಮ್ಮ ನಿಲಯದಿಂದ ಪರಿಮಳ ಕಾರ್ಯಕ್ರಮ ಮೂಡಿಬರಲಿದೆ, 5:02 ಕಾರ್ಯಕ್ರಮ ವಿವರಣೆ ಸಂಜೆಯ ಪ್ರಸಾರದಲ್ಲಿ, 5:05 ಸೇಫ್ಟಿನಲ್ಲಿ ಓಲ್ಡ್ ಈಸ್ ಗೋಲ್ಡ್. ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ವಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 5:47 ಸೇಫ್ಟಿನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು. 6:02 ಗಾನ ಭಜನಾ ಕಾರ್ಯಕ್ರಮ, 6:40 ಪ್ರದೇಶ ಸಮಾಚಾರ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ಟಿನಲ್ಲಿ ಗಾನ ಭಜನಾ ಕಾರ್ಯಕ್ರಮ, 7:22 ಕಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನಾ ಕಾರ್ಯಕ್ರಮದ ಮುಂದುವರೆದ ಭಾಗ, 8:02 ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್, 9:15 ಹಿಂದಿ ಮೆಲೋಡಿಸ್ ಮೂಡಿ ಬರಲಿದೆ ನಮ್ಮ ನಿಲಯದಿಂದ, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಗುಚ್ಛ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಶುಭ ಬೆಳಗಿನೊಂದಿಗೆ ನಾವು ಸಾಗುವ ಈ ಸಮಯ ಗಣಪನಿಗೆ ನಮನವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಗಳತ್ತ ಸಾಗುವ. ರೇವತಿ ರಾಘವೇಂದ್ರ ಅವರ ಧ್ವನಿಯಲ್ಲಿ ವಿಜಯದಾಸರ ಕೃತಿ.

ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ನಾದ ಉಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳೊಂದಿಗೆ ಸಾಗುವ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ವಿಜಯದಾಸರ ಒಂದು ಕೃತಿ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನಾದೋಪಾಸನೆ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಗುರುವಾರದ ಶುಭ ಮುಂಜಾನೆ ನಾವಿದ್ದೇವೆ. ಗುರುಗಳ ಸ್ಮರಣೆಯೊಂದಿಗೆ, ದೇವರ ಸ್ಮರಣೆಯೊಂದಿಗೆ, ಗಣಪನ ನಮನದೊಂದಿಗೆ ಸಾಗ್ತಾ ಇರುವ ಈ ಸಮಯ ಸನಾತನ ಸಂಸ್ಕೃತಿಯಲ್ಲಿ ಸಾಕಷ್ಟು ಒಂದೊಂದು ಶ್ಲೋಕಗಳು ಕೂಡ ತುಂಬ ಸ್ಫುಟವಾದ, ನಿಗೂಢವಾದ, ಅಷ್ಟೇ ಅರ್ಥವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಕೆಲವೊಂದು ಶ್ಲೋಕವನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ನಾವು ತೆಗೆದುಕೊಂಡು ಅದನ್ನು ಅಪಭ್ರಂಶಕ ಮಾಡಿ ಕೂಡ ನಾವು ಅದನ್ನು ಉಚ್ಚರಿಸ್ತಾ ಇರ್ತೇವೆ. ಆದರೆ ಅದರ ನಿಜವಾದ ಸತ್ವ ಇರ್ತಕ್ಕಂಥದ್ದೇ ಬೇರೆ. ವಿಶ್ವಾಮಿತ್ರಾಹಿ ಪಶುಷು ಕರ್ದಮೇಶು ಜಲೇಶು ಚ ಅಂಧೇ ತಮಸಿ ವಾರ್ಧಕ್ಯೆ ದಂಡಂ ದಶಗುಣಂ ಭವೇತ್ ಅಂಥೇಳಿ ಇದರ ಪೂರ್ಣವಾದ ಶ್ಲೋಕ. ಆದರೆ ನಮಗೆಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ನಾವು ದಂಡಂ ದಶಗುಣಂ ಭವೇತ್ ಅಂಥೇಳಿ ಅಂದ್ಬಿಡ್ತೀವಿ. ಇದರ ಅರ್ಥ ಬರೀ ಕೋಲಿನಿಂದ ಹೊಡೆದ್ರೆ ಮಾತ್ರ ಬುದ್ಧಿ ಬರುತ್ತೆ ಅಂತ ಅಲ್ಲ. ಪೂರ್ಣ ಶ್ಲೋಕ ಇರ್ತಕ್ಕಂಥದ್ದು ವಿಶ್ವಾಮಿತ್ರಾಹಿ ಪಶುಷು ಕರ್ಧಮೇಶು ಜಲೇಶು ಚ ಅಂಧೇ ತಮಸಿ ವಾರ್ಧಕ್ಯೆ ದಂಡಂ ದಶಗುಣಂ ಭವೇತ್ ಅಂಥೇಳಿ. ಇದರ ಪೂರ್ಣ ಶ್ಲೋಕ ಆಗಲಿ, ಸರಿಯಾದ ಅರ್ಥವಾಗಲಿ ನಮಗೆ ತಿಳಿದೇನೋ ಅಥವಾ ತಿಳಿಯದಲೇನೋ ನಮಗೆಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು ದಂಡಂ ದಶಗುಣಂ ಭವೇತ್ ಅಂದ್ಬಿಡ್ತೀವಿ. ಇದರ ಪೂರ್ಣ ಅರ್ಥವನ್ನು ನಾವು ತಿಳಿಯೋದೇ ಆದರೆ ವಿ ಶ್ವಾ ಅಮಿತ್ರ ಅಹಿ ಪಶುಷು ಅಂತಕ್ಕಂಥ ಶಬ್ದಗಳನ್ನು ಬಿಡಿಸ್ಕೊಂಡು ನಾವು ಓದೋದಾದರೆ ದಂಡದಿಂದ ಅಂದರೆ ಕೈನಲ್ಲಿರ್ತಕ್ಕಂಥ ಕೋಲಿನಿಂದ, ಕೈಯಲ್ಲಿ ಒಂದು ಕೋಲನ್ನು ಹಿಡ್ಕೊಂಡಿದ್ರೆ ಅದರಿಂದ 10 ವಿಧವಾದ ಪ್ರಯೋಜನಗಳಾಗುತ್ತೆ. ದಂಡಂ ದಶಗುಣಂ ಭವೇತ್ ಅಂತೇಳಿ ಅರ್ಥ ವಿಶ್ವಾಮಿತ್ರಾಹಿ ಪಶುಷು ಕರ್ದಮೇಶು ಜಲೇಶು ಚ ಅಂಧೇ ತಮಸಿ ವಾರ್ಧಕ್ಯೆ ದಂಡಂ ದಶಗುಣಂ ಭವೇತ್. ವಿ ಅಂತ ಹೇಳಿದ್ರೆ ಪಕ್ಷಿಗಳು, ಹಕ್ಕಿಗಳನ್ನು ಓಡಿಸೋದಕ್ಕೆ ಸಹಾಯ ಆಗುತ್ತೆ. ಶ್ವಾ ಅಂತ ಹೇಳಿದ್ರೆ ನಾಯಿ, ಬೆಕ್ಕು, ಕೋತಿ ಮುಂತಾದ ಪ್ರಾಣಿಗಳನ್ನು, ಇವು ಮೈ ಮೇಲೆ ಏನಾದರೂ ಎರಗಿ ಬಂದು ಚೇಷ್ಟೆ ಮಾಡೋದಕ್ಕೆ ಬಂದಾಗ ಅವುಗಳನ್ನು ಓಡಿಸೋದಕ್ಕೆ ದಂಡದಿಂದ ಸಹಾಯ ಆಗುತ್ತೆ. ಅಮಿತ್ರ ಅಂತ ಹೇಳಿದ್ರೆ ಕಳ್ಳಕಾಕರನ್ನು, ಶತ್ರುಗಳನ್ನು ಕೋಲಿನಿಂದ ಹೊಡೆದು ನಾವು ರಕ್ಷಣೆಯನ್ನು ಮಾಡ್ಕೋಬೋದು. ಅಹಿ ಅಂತ ಹೇಳಿದ್ರೆ ಹಾವು ಅಥವಾ ಚೇಳು ಮುಂತಾದವುಗಳನ್ನು ಓಡಿಸ್ಬೋದು. ಪಶು ಅಂತ ಹೇಳಿದ್ರೆ ಹಸು, ಎಮ್ಮೆ, ಆಡು, ಕುರಿ, ಕತ್ತೆ ಮುಂತಾದಗಳನ್ನು ದಂಡದಿಂದ ಹೊಡೆದು ಓಡಿಸ್ಬೋದು. ಕರ್ದಮೇಶು ಅಂತ ಹೇಳಿದ್ರೆ ಕೆಸರಿನ ಗುಂಡಿ ಇರ್ಬೋದು, ಕೋಲಿನ ಸಹಾಯದಿಂದ ಕೆಸರಿನ ಅಥವಾ ಗಲೀಜಿರ್ತಕ್ಕಂತಹ ಜಾಗವನ್ನು ನಾವು ಸುಲಭವಾಗಿ ದಾಟಬಹುದು. ಜಲೇಶು ಅಂತ ಹೇಳಿದ್ರೆ ನೀರಿರ್ತಕ್ಕಂಥ ರಸ್ತೆಗಳನ್ನು, ನೀರಿನಿಂದ ತುಂಬಿರೋ ಗುಂಡಿಗಳನ್ನು ಸಲೀಸಾಗಿ ದಾಟಬಹುದು. ಅಂಧೇ ಅಂತ ಹೇಳಿದ್ರೆ ಕುರುಡರಿಗೆ ಎಡವಿ ಬೀಳದಂತೆ ಸಂಚರಿಸೋದಕ್ಕೂ ಕೂಡ ದಂಡ ಊರುಗೋಲಾಗಿ ಸಹಾಯವಾಗುತ್ತೆ. ತಮಸಿ ಅಂತ ಹೇಳಿದ್ರೆ ಕತ್ತಲೆಯಲ್ಲಿ ಸಂಚರಿಸೋದಕ್ಕೆ ಕೋಲು ಸಹಾಯಕವಾಗುತ್ತೆ.

ಯುದ್ಧಕ್ಕೆ ಅಂತ ಹೇಳಿದ್ರೆ ಮುಪ್ಪಿನಲ್ಲಿ ಕೋಲು ಬೇಕೇ ಬೇಕಾಗುತ್ತೆ. ಹೀಗೆ ಒಂದು ದಂಡದಿಂದ 10 ಪ್ರಯೋಜನಗಳಾಗುತ್ತೆ. ಇದರ ಪೂರ್ಣ ಶ್ಲೋಕ ಇರ್ತಕ್ಕಂಥದ್ದು, ವಿಶ್ವಾಮಿತ್ರ ಹಿ ಪಶುಶುಃ ಕರ್ದಮೇಶು ಜಲೇಶು ಚ ಅಂಧೇ ತಮಸಿ ವಾರ್ಧಕ್ಯೇ ದಂಡಂ ದಶಗುಣಂ ಭವೇತ್. ಈಗ ಗೊತ್ತಾಯ್ತಲ್ಲ ಒಂದು ಕೋಲಿನಿಂದ ಎಷ್ಟು ಅನುಕೂಲ ಆಗತ್ತೆ ಅಂಥೇಳಿ. ಕೇವಲ ದಂಡವನ್ನು ಹಿಡಿದ ಕ್ಷಣ ಅದು ಯಾವುದೇ ಸರ್ವಾಧಿಕಾರಿಯ ಸಂಕೇತ ಅಲ್ಲ, ಅದರಿಂದ 10 ಗುಣಗಳಿದೆ, ಆ 10 ಪ್ರಯೋಜನಗಳನ್ನು ಪಡೆಯಬಹುದು ಅಂತಕ್ಕಂಥದ್ದು.

ಆಶಾಂಕುಶಾಭಯ ವರಪ್ರದ ಶೂಲಪಾಣಿಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ಸೀತಾಂಶುಶೋಭಿತ ಕಿರೀಟ ವಿರಾಜಮಾನೌ ಹಾಲೇಕ್ಷಣಾನಲ ವಿಶೋಷಿತ ಪಂಚಬಾಣಂ ನಾಗಾಧಿಪಾರಚಿತ ಭಾಸುರ ಕರ್ಣಪೂರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ.

0: ಪುರಪತಿಂ ಭಜ ವಿಶ್ವನಾಥಂ ಆಶಾಂ ವಿಹಾಯ ಪರಿಹೃತ್ಯ ಪರಸ್ಯ ನಿಂದಾಂ ಉಪೇರತಿಂಚ ಸುನಿವಾರ್ಯ ಮನಸ್ಸಮಾಧೌ ಆದಾಯ ಹೃತ್ಕಮಲ ಮಧ್ಯಗತಂ ಪ್ರವೇಶಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ ರಾಗಾದಿದೋಷರಹಿತ ಸ್ವಜನಾನುರಾಗಂ ವೈರಾಗ್ಯ ಶಾಂತಿ ನಿಲಯಂ ಗಿರಿಜಾ ಸಹಾಯಂ ಮಾಧುರ್ಯ ಧೈರ್ಯ ಸುಭಗಂ ಗರಳಾಭಿರಾಮೌ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ ವಾರಾಣಸೀ ಪುರಪತೇಃ ಸ್ತವನಂ ಶಿವಸ್ಯ ವ್ಯಾಸೋಕ್ತಮಷ್ಟಕಮಿದಂ ಪಠಿತ ಮನುಷ್ಯ ವಿದ್ಯಾಂ ಶ್ರಿಯಂ ವಿಪುಲ ಸೌಖ್ಯಮನಂತ ಕೀರ್ತಿಂ ಸಂಪ್ರಾಪ್ಯ ದೇಹ ವಿಲಯೇ ಲಭತೆ ಚ ಮೋಕ್ಷಂ ವಿಶ್ವನಾಥಾಷ್ಟಕಮಿದಂ ಯಃ ಪಠೇಚ್ಛಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ
1: ಯಾವುದೇ ಒಂದು ಶ್ರೇಷ್ಠ ಕೆಲಸದ ಹಿಂದೆ ಒಂದು ಸೂಕ್ಷ್ಮವಾದ ದಾರಿ ಇದ್ದೇ ಇರುತ್ತೆ. ಆನೆಯಂತಹ ಆನೆಯನ್ನು ಪಳಕಿಸೋದಕ್ಕೆ ಯಾವುದೇ ದೊಡ್ಡ ಸರಪಳಿ ಬೇಕಿಲ್ಲ, ಹತ್ತಾರು ಜನರ ಸಹಾಯ ಬೇಕಿಲ್ಲ. ಕೇವಲ ಒಂದು ಅಂಕುಶ ಆನೆಯನ್ನು ಹಿಡಿತದಲ್ಲಿ ಇಟ್ಕೋಬೋದು. ಹೀಗೆ ಸಾಕಷ್ಟು ಮಹತ್ ಕಾರ್ಯದ ಹಿಂದೆ ಇರ್ತಕ್ಕಂತಹ ಸೂಕ್ಷ್ಮವಾದ ದಾರಿಗಳನ್ನು ಅವಲೋಕಿಸಿದಾಗ ಆ ಕಾರ್ಯ ಸಾಧನೆ ಅಷ್ಟು ಕಷ್ಟ ಅಂಥೇಳಿ ಅನಿಸೋದಿಲ್ಲ. ಇದನ್ನು ಶಿವಧನಸ್ಸಿನ ಕಡೆಗೆ ನಾವು ನೋಡೋದಾದರೆ ಕೈಲಾಸ ಪರ್ವತವನ್ನೇ ತನ್ನ ತೋಳಿನಿಂದ ತೂಗಿ ಹಾಡಿ ಶಿವನನ್ನು ಮಲಗಿಸ್ತಾ ಇದ್ದಂತಹ ರಾವಣೇಶ್ವರನಿಗೆ ಶಿವಧನಸ್ಸನ್ನು ಎತ್ತೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಅಂತಹ ಸೂಕ್ಷ್ಮ ಏನಿತ್ತು? ಕೈಲಾಸ ಪರ್ವತಕ್ಕಿಂತ ಭಾರವೇನಿರಲಿಲ್ಲ ಶಿವಧನಸ್ಸು. ಎಲ್ಲೋ ಒಂದು ಕಡೆ ಅನುಮಾನ ಬಂದ್ಬಿಡುತ್ತೆ, ಅರೆ ಕೈಲಾಸ ಪರ್ವತವನ್ನೇ ತನ್ನ ತೋಳಿನಿಂದ ತೂಗಿ ಶಿವನನ್ನು ಸ್ತುತಿಸಿ ಶಿವನಿಗೆ ಜೋಗುಳವನ್ನು ಹಾಡ್ತಿದ್ದಂತಹ ರಾವಣೇಶ್ವರನಿಗೆ ಶಿವಧನಸ್ಸನ್ನು ಎತ್ತೋದಕ್ಕೆ ಸಾಧ್ಯವಾಗಲಿಲ್ಲವಲ್ಲ, ಯಾಕೆ? ಏನಿರಬಹುದು ಅದರ ಸೂಕ್ಷ್ಮ? ಶಿವಧನಸ್ಸನ್ನು ಪಿನಾಕ ಅಂತ ಕೂಡ ಕರೀತಾರೆ.

ಶಿವನನ್ನು ಪಿನಾಕಿನಿ ಅಂತ ಕೂಡ ಕರೀತಾರೆ. ಶಿವನೇ ಸೃಷ್ಟಿಸತಕ್ಕಂತಹ ಧನಸ್ಸಿದು. ಏಳು ಪರ್ವ 9,000 ಕೆಜಿ. ಶಿವನ ಹೊರತಾಗಿ ಬೇರೆ ಯಾವುದೇ ದೇವತೆಗಳಿಗೆ ಅಥವಾ ರಾಕ್ಷಸರಿಗೆ ಇದನ್ನು ಎತ್ತೋದಕ್ಕೆ ಬಗ್ಸೋದಕ್ಕೆ ಸಾಧ್ಯವಿರಲಿಲ್ಲ. ದೇವಲೋಕದ ರಾಜ ಇಂದ್ರ ಒಮ್ಮೆ ಈ ಬಿಲ್ಲಿನ ಶಕ್ತಿಯನ್ನು ಪರೀಕ್ಷಿಸೋದಕ್ಕೆ ಶಿವನಿಗೆ ಸವಾಲು ಹಾಕಿದಾಗ ಶಿವ ಹೇಳ್ತಾನೆ, ಈ ಬಿಲ್ಲನ್ನು ಭೂಲೋಕದ ರಾಜನೊಬ್ಬನಿಗೆ ರಕ್ಷಿಸಲು ಕೊಡು ಇದನ್ನು ಅಂಥೇಳಿ ಹೇಳಿದಾಗ ಆ ಬಿಲ್ಲಿನ ಪಾಲನೆ ಜನಕ ಮಹಾರಾಜನ ಪೂರ್ವಜರ ವಂಶಕ್ಕೆ ಸಿಕ್ಕಿರುತ್ತೆ. ಸೀತಾ ಸ್ವಯಂವರದಲ್ಲಿ ಶ್ರೀರಾಮ ಶಿವಧನಸ್ಸನ್ನು ಎದೆಗೇರಿಸಿ ಸೀತೆಯನ್ನು ವಿವಾಹವಾದಂತಹ ಕಥೆ ನಮಗೆ ಗೊತ್ತಿದೆ. ಸೀತಾ ಸ್ವಯಂವರ ನಮಗೆ ಗೊತ್ತಿದೆ. ಆದರೆ ಪ್ರಶ್ನೆ ಇರದೇ ಇಲ್ಲಿ ಕೈಲಾಸ ಪರ್ವತವನ್ನು ಎತ್ತಿ ತೂಗಿದ ರಾವಣೇಶ್ವರನಿಗೆ ಶಿವಧನಸ್ಸನ್ನು ಯಾತಕ್ಕೆ ಎತ್ತೋದಕ್ಕೆ ಸಾಧ್ಯ ಆಗಲಿಲ್ಲ? ಇದರ ಗುಟ್ಟೇನೋ

ಸಾಕ್ಷಾತ್ ಶಿವನೇ ವಿರಾಜಮಾನನಾಗಿರ್ತಕ್ಕಂತಹ ಕೈಲಾಸ ಪರ್ವತವನ್ನು ತನ್ನ ತೋಳಿನಿಂದ ತೂಗಿ ಶಿವನಿಗೆ ಜೋಗಳವನ್ನು ಹಾಡುತ್ತಿದ್ದಂತಹ ರಾವಣೇಶ್ವರನಿಗೆ ಅವನ ಶಿವಧನಸ್ಸನ್ನು ಮುರಿಯೋದಕ್ಕೆ ಎತ್ತೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಿರಬಹುದು? ಭೂಮಿಕಂಪಶ್ಚ ಸುಮಹಾನ್ ಪರ್ವತಸ್ಯೇವ ಧೀರ್ಯತಃ. ಎಂತಹ ಸದ್ದು, ಸಿಡಿಲು ಬಡದ ಹಾಗೆ, ಪರ್ವತ ಸಿಡಿದ ಹಾಗೆ, ಭೂಕಂಪ ಆದ ಹಾಗೆ. ಸಭಾಸದರೆಲ್ಲ ಅದರ ಬಿದ್ದರು. ಕೊಂಚ ಹೊತ್ತಿ

ಏನಾಯಿತು ಅಂಥೇಳಿ ಯಾರಿಗೂ ಗೊತ್ತಾಗಲಿಲ್ಲ. ಕೆಲ ನಿಮಿಷಗಳಲ್ಲಿ ಎಲ್ಲವೂ ನಿಚ್ಚಳವಾಗುತ್ತೆ, ಗೊತ್ತಾಗ್ಬಿಡುತ್ತೆ. ಶ್ರೀರಾಮರ ಕೈಲಿ ಮೇಲಿನ ಅರ್ಧ ಭಾಗದ ಧನು ಇದೆ, ಕೆಳಗಿನ ಅರ್ಧ ಭಾಗ ಮುರಿದೋಯ್ತು. ಕಟ್ಟಿದ್ದ ದಾರಕ್ಕೆ ನೇತಾಡ್ತಾ ಇದೆ. ಶ್ರೀರಾಮರ ಮುಖದಲ್ಲಿ ಕಿರುನಗೆ ಇದೆ. ಶ್ರೀರಾಮಚಂದ್ರನಿಗೆ ಸಾಧ್ಯವಾಯಿತು ಶಿವಧನಸ್ಸನ್ನು ಮುರಿಯೋದಕ್ಕೆ, ಎದೆ ಏರಿಸೋದಕ್ಕೆ. ರಾವಣನಿಗೆ ಸಾಧ್ಯವಾಗಲಿಲ್ಲ. ಶ್ರೀರಾಮರು ಬಂದರು, ಬಿಲ್ಲಿಗೆ ನಮಸ್ಕರಿಸಿದ್ರು. ಸ್ವಲ್ಪ ಹೊತ್ತು ಶಿವಧನಸ್ಸಿಗೆ ನಮನವನ್ನು ಸಲ್ಲಿಸಿದ್ರು, ಏನೂ ಗೊತ್ತಾಗಲಿಲ್ಲ. ನಂತರ ಬಿಲ್ಲಿಗೆ ಮತ್ತೊಮ್ಮೆ ಹಣೆ ತಾಗಿಸಿ ನಮಸ್ಕರಿಸಿದ್ರು. ತಮ್ಮ ಎಡಗೈಲಿನಲ್ಲಿ ಬಿಲ್ಲಿನ ಮಧ್ಯದ ಹಿಡಿಯನ್ನು ಹಿಡಿದು ಎತ್ತಿದ್ರು. ಹೂವಿನ ಹಾರ ಎತ್ತಿದ ಹಾಗೆ, ಮಲ್ಲಿಗೆ ಮಾಲೆ ಎತ್ತಿದ ಹಾಗೆ, ಕೋಮಲ ಕೂಸನ್ನು ಎತ್ತಿದ ಹಾಗೆ ಸುಲಭವಾಗಿ ಸರಾಗವಾಗಿ ಮೇಲೆ ತೀಯೇ ಬಿಟ್ಟರು ಶ್ರೀರಾಮಚಂದ್ರು. ಸಭಾಸದರೆಲ್ಲ ಚಪ್ಪಾಳೆ ತಟ್ಟಿದ್ರು. ಜನಕ ಮಹಾರಾಜ ಸಿಂಹಾಸನದ ತುದಿಗೆ ಬಂದ. ಉಸಿರಾಟ ಹೆಚ್ಚುತ್ತೆ. ಶ್ರೀರಾಮರು ಬಿಲ್ಲಿಗೆ ಬಿಲ್ಲಿನ ನಡುವಿಗೆ ಬಿಗಿದಿದ್ದಂತಹ ದಪ್ಪ ದಾರವನ್ನು ಬಿಚ್ಚಿದ್ರು. ಎಡಗೈ ಬಿಲ್ಲಿನ ತುದಿಯನ್ನು ಹಿಡಿದು ಬಗ್ಗಿಸಿದ್ರು. ಹೂವಾಡಗಿತ್ತಿ ದಾರಕ್ಕೆ ಹೂವನ್ನು ಪೋಣಿಸುವ ಹಾಗೆ ಗಂಟನ್ನು ಹಾಕುವಷ್ಟು ಸುಲಭವಾಗಿ ದಾರನ್ನು ಅದಕ್ಕೆ ಬಿಗಿದಿ ಸುತ್ತಿದ್ರು ಶ್ರೀರಾಮಚಂದ್ರರು. ರಾಜ ಗಾಂಭೀರ್ಯವನ್ನು ಕೂಡ ಮರೆತು ಚಪ್ಪಾಳೆಯನ್ನು ತಟ್ಟಿದ. ನಡೆದಿದ್ದೇನು? ಶ್ರೀರಾಮರಿಗೆ ಸಾಧ್ಯವಾದದ್ದು ರಾವಣನಿಗೆ ಸಾಧ್ಯವೇ ಆಗಲಿಲ್ಲ. ಹಸನ್ಮುಖರಾಗಿ ಬಂದಂತಹ ಶ್ರೀರಾಮಚಂದ್ರ ತನ್ನ ಬಲಗೈನಿಂದ ಶಿವಧನಸ್ಸನ್ನು ಮುಟ್ತಾರೆ. ಮೈ ಜುಮ್ಮನ್ನತ್ತೆ, ಯಾರನ್ನೋ ಮುಟ್ತಾ ಇರೋ ಅನುಭವ, ದಿವ್ಯಾನುಭವ. ಶ್ರೀರಾಮರು ನೋಡು ನೋಡುತ್ತಿದ್ದ ಹಾಗೆ ಧನಸ್ಸಿನ ಮಧ್ಯದಿಂದ ದಿವ್ಯ ಜ್ಯೋತಿ ಹೊಳೆಯುತ್ತಂತೆ, ಬೆಳೆಯುತ್ತಂತೆ, ಆಕಾರ ತಳಿಯುತ್ತಂತೆ. ಬಿಟ್ಟ ಕಣ್ಣನ್ನು ಬಿಟ್ಟು ನೋಡ್ತಾರೆ ಶ್ರೀರಾಮಚಂದ್ರರು. ಪೂರ್ಣ ಪ್ರಮಾಣದ ಈಶ್ವರಾಕಾರ, ಪರಶಿವ ಮೂರ್ತಿ, ಸಾಂಬಶಿವ. ತಲೆಯಲ್ಲಿ ಶಿಖರಗಟ್ಟಿದ ಜಟೆಯ ತುದಿಯಿಂದ ಧಾರಿಯಾಗಿ ಇಳಿತಾ ಇರತಕ್ಕಂತಹ ಗಂಗೆ, ಜಟೆಯ ಬುಡಕ್ಕೆ ಬಿದಿಗೆಯ ಚಂದ್ರನಂತೆ ಕಾಣ್ತಕ್ಕಂತಹ ಬಿಳುಪು, ಹಣೆಯಲ್ಲಿ ಭಸ್ಮ, ಮಧ್ಯದಲ್ಲಿ ಮುಚ್ಚಿರ್ತಕ್ಕಂತಹ ಅಸಮಾಕ್ಷಿ ತೀಕ್ಷ್ಣ ಆದರೆ ಕರುಣಾಪೂರ್ಣವಾದ ಕಣ್ಗಳು, ನಿಡಿದಾದ ನಾಸಿಕ, ದುಂಡುಗಲ್ಲ, ಕೊರಳಿನಲ್ಲಿ ಕೃಷ್ಣ ಸರ್ಪ, ತೋಳು ಎದೆಗಳಲ್ಲೆಲ್ಲ ವಿಭೂತಿ ಪಟ್ಟೆ, ವ್ಯಾಘ್ರ ಚರ್ಮವನ್ನುಟ್ಟು ತ್ರಿಶೂಲವನ್ನು ಹಿಡಿದ ಶಿವಮೂರ್ತಿ, ಮತ್ತೊಂದರಲ್ಲಿ ಪಿನಾಕ, ಎಡಗೈನಲ್ಲಿ ತ್ರಿಶೂಲ, ಬಲಗೈನಲ್ಲಿ ಪಿನಾಕ, ಢಮರು, ಮತ್ತೆ ವರದ ಹಸ್ತ. ಅಪ್ರಯತ್ನವಾಗಿ ಶ್ರೀರಾಮರು ಶಿವನಿಗೆ ಬಾಗಿ ನಮಸ್ತಾರೆ. ಶ್ರೀರಾಮ, ನಿನಗಾಗಿ ಅದೆಷ್ಟೋ ಕಾಲದಿಂದ ಈ ಧನುವಿನಲ್ಲಿದ್ದೇನೆ, ಈ ಧನುವನ್ನು ರಕ್ಷಿಸ್ತಾ ಇದ್ದೇನೆ, ಯಾರೂ ಇದನ್ನು ಮುಟ್ಟಲೂ ಬಿಡದಂಗೆ ನಾನು ಕಾವಲು ಕಾಯ್ತಾ ಇದ್ದೇನೆ. ನಿನಗೆ ಪತ್ನಿಯಾಗಬೇಕಾಗಿರ್ತಕ್ಕಂತಹ ಸೀತೆಯನ್ನು ಯಾರ್ಯಾರೋ ಬಯಸಿ ಬಂದರು. ಈ ಜನಕ ಮಹಾರಾಜನ ಘೋಷಣೆ ಇತ್ತಲ್ಲ, ಯಾರು ಈ ಬಿಲ್ಲಿಗೆ ಎದೆ ಏರಿಸ್ತಾರೋ ಅವರಿಗೆ ಸೀತೆಯನ್ನು ಕೊಡ್ತೀನಿ ಅಂಥೇಳಿ, ಯಾರಾದರೂ ಏರಿಸಿಬಿಟ್ರೆ ಏನು ಗತಿ? ಹಾಗಾಗಿ ಯಾರಿಗೂ ಕೂಡ ಇದನ್ನು ಅಲುಗಾಡಿಸಲು ಆಗದಂತೆ ನಾನೇ ಹಿಡಿದಿಟ್ಟಿದ್ದೆ. ಇದೀಗ ನಿಜವಾದ ಯಜಮಾನ ಬಂದಿದ್ದೀಯಾ ನೀನು, ಇನ್ನೂ ನನಗೆ ಈ ಧನಸ್ಸನ್ನು ರಕ್ಷಿಸುವ ಅವಶ್ಯಕತೆ ಇಲ್ಲ, ನಾನು ಹೋಗಿ ಬರ್ತೀನಿ ಅಂಥೇಳಿ ಮುಖದ ತುಂಬ ನಗುವನ್ನು ತುಂಬಿ ನುಡಿದ ಶಂಕರ. ಶ್ರೀರಾಮರು ಮೃದುವಾಗಿ ಕೃತಜ್ಞತೆಯಿಂದ ಹೇಳ್ತಾರೆ, ಮಹೇಶ್ವರ, ನಿಮ್ಮ ಪ್ರೀತಿಗೆ ನನ್ನ ವಂದನೆಗಳಿರಲಿ. ಅಪ್ರಾರ್ಥಿತವಾಗಿ ಈ ಧನಸ್ಸನ್ನು ರಕ್ಷಣೆ ಮಾಡಿದ್ದಕ್ಕೆ ಕೃತಜ್ಞಪೂರ್ಣವಾಗಿ ನಿಮಗೆ ನಮಸ್ಕಾರ ಮಾಡ್ತೀನಿ. ಆದಿದೇವನಾದ ತಾವೇ ನನಗೆ ಸೀತಾ ನನ್ನ ಪತ್ನಿ ಅಂತ ಹೇಳಿ ತೀರ್ಮಾನ ಮಾಡಿದ್ಮೇಲೆ ಮತ್ಯಾವ ಮಾತಿದೆ? ತಾವು ಹೋದ ಮೇಲೆ ಈ ಧನಸ್ಸಿಗೆ ಹೆದೆ ಏರಿಸ್ಲಾ ಅಂಥೇಳಿ ಹೇಳಿದಾಗ ಪೆಟ್ಟಿಗೆಯಿಂದ ಮೇಲೆ ಹೇಳುತ್ತಾ ಶಿವ ಹೇಳ್ತಾನೆ, ರಾಮ, ಈಗ ಅದು ಹುಲುದನು, ನಾನೀಗ ಅಲ್ಲಿಲ್ಲ, ಶಿವಶಕ್ತಿ ರಹಿತ ಬಿಲ್ಲದು, ಏನಾದರೂ ಮಾಡು, ಶುಭವಾಗಲಿ ಅಂಥೇಳಿ ಶ್ರೀರಾಮನಿಗೆ ಆಶೀರ್ವಾದ ಮಾಡಿ ಶಂಕರ ಕರಗಿ ಹೋಗ್ತಾನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಖಾಸಗಿ ಬಳಕೆ ಮತ್ತು ಸೇವಾ ವಲಯದ ಬಲವಾದ ಚೇತರಿಕೆಯಿಂದಾಗಿ ಪ್ರಸಕ್ತ ಕ್ಯಾಲೆಂಡರ್ ವರ್ಷದಲ್ಲಿ 7% ಜಿಡಿಪಿ ಪ್ರಗತಿ ಕಾಣಲಿರುವ ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಎಂಬ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರದಿ ಮಾಡಿದೆ. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆಯಾಗಿದೆ ಮತ್ತು ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಮಾಹಿತಿ ನೀಡಿದ್ದಾರೆ. ಮಂಡ್ಯ ಮೈಶುಗರ್ ಕಾರ್ಖಾನೆಯ ಬಾಯ್ಲರ್ಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಹಾಗೂ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್, ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿವ ಚಲುವರಾಯಸ್ವಾಮಿ ಹಾಗೂ ಕಾರ್ಖಾನೆಯ ವ್ಯವಸ್ಥಾಪಕ ಮಂಗಲ್ ದಾಸ್ ಅವರು ಅಧಿಕೃತವಾಗಿ ಕಾರ್ಖಾನೆಗೆ ಚಾಲನೆ ನೀಡಿದರು. ಇದೇ 15ರಿಂದ ಕಬ್ಬು ಅರೆಯುವಿಕೆ ಪ್ರಾರಂಭವಾಗಲಿದೆ. ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರ ಕೆಲಸವನ್ನು ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಸಿಐಟಿಯು ನೇತೃತ್ವದಲ್ಲಿ ದೇಶವ್ಯಾಪಿ ಕರಾಳ ದಿನ ಆಚರಿಸಲಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ

0: ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶಾಂತಲಿಂಗಂ.
1: ಕೇಳುಗರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನಕುಸುಮಾಂಜಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ ತಪ್ಪದೇ ಕೇಳಿ ವಿವಿಧ ಭಾರತಿ 102.9.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ.

0: ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029ರೊಳಗೆ 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150ಕ್ಕೂ ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿ ಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈನಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್

ಹೊಂದಿದ್ದು ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರಿಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ಧತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 7:15:57 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ಶುಭ ಮುಂಜಾನೆ ಹೇಳ್ತಾ ನಿಮ್ಮೊಂದಿಗೆ ನಾನಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ.

0: ಕನ್ನಡ ರತ್ನ ಭಂಡಾರ ಎಸ್ಎಂ ಚನ್ನಬಸವಣ್ಣ ಹಿರಿಯ ಮನೋವೈದ್ಯರು, ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದವರು, ಸಂಸ್ಥೆಯ ಮೊದಲ ಕುಲಪತಿಗಳಾಗಿದ್ದವರು, ಅನೇಕ ವಿಭಾಗಗಳಲ್ಲಿ ದುಡಿದರು, ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕರನ್ನು ಬೆಳೆಸಿದರು, ಜ್ಞಾನ ನೀಡಿದರು ಎಸ್ಎಂ ಚನ್ನಬಸವಣ್ಣ.
1: ನಮ್ಮ ತಂದೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದರು. ನಮ್ಮ ತಾಯಿ ಅಷ್ಟಾಗೇನು ಓದಿರಲಿಲ್ಲ, ಮನೆಯಲ್ಲೇ ಮನೆ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡಿದ್ರು. ನಾನೇ ಹಿರಿಮಗ. ನನ್ನಾದಮೇಲೆ ಇಬ್ಬರು ತಮ್ಮಂದರು, ಕೊನೆಯದಾಗಿ ಒಬ್ಬ ತಂಗಿ ಇದ್ದಾರೆ. ನಾನು ಓದಿದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ. ಅಂದರೆ ನಾವು ಮೊದಲು ಈಗ ಎಲ್ ಕೆ ಜಿ ಆ ಥರ ಏನೂ ಇರಲಿಲ್ಲ. 5 ವರ್ಷ ಮನೆಯಲ್ಲಿ ತನ ಇದ್ದು 5 ವರ್ಷ ಆದಮೇಲೆ ನಾನು ಪ್ರಾಥಮಿಕ ಶಾಲೆ ಸೇರಿದ್ದು. ಅದಾದಮೇಲೆ ತಿಪ್ಟೂರಿನಲ್ಲಿ ಅವಾಗಿದ್ದು ಒಂದೇ ಒಂದು ಮಾಧ್ಯಮಿಕ ಶಾಲೆ, ಒಂದೇ ಒಂದು ಹೈಸ್ಕೂಲ್ ಅಂತ ಇದ್ದಿದ್ದು. ಅದರಲ್ಲಿ ನಾನು ಯಾವುದರಲ್ಲೂ ಅಂದರೆ ಫೇಲ್ ಆಗದಲೇ ಒಂದು ಇದು ಮೊದಲಿಂದ

0: ಕೂಡ ಒಂದು ಆ ಪುಸ್ತಕದಲ್ಲಿ ಆಸಕ್ತಿ ಇದ್ರು. ಯಾಕಂದ್ರೆ ನಮ್ಮ ತಂದೆ ಅಷ್ಟಾಗಿ ಅವ್ರು ಓದಿರಲಿಲ್ಲ, ವ್ಯಾಪಾರಸ್ಥರು ಸರಿ, ಅವ್ರು ಕೊಬ್ಬರಿ ವ್ಯಾಪಾರದಲ್ಲಿ ಓದ್ತಾ ಇದ್ರು. ಅದೇನೋ ನನಗೆ ಮೊದಲಿಂದ ಓದಬೇಕು ಅನ್ನೋ ದೃಷ್ಟಿಯಿಂದ ಆಟ ಪಾಠ ಆಡ್ತಾ ಇದ್ರು ಕೂಡ ಮನೆಗೆ ಬಂದ ತಕ್ಷಣ ಯಾರೂ ನನಗೆ ಹೇಳ್ತಾ ಇರಲಿಲ್ಲ ಓದ್ಬೇಕು ನೀನು ಅವಾಗ ಇದು ಅಂತ. ಮತ್ತು ಈಗಿನ ಹಾಗೆ ಅಷ್ಟೊಂದು ಟ್ಯೂಷನ್ಗಳು ಮತ್ತು ದಿನ ಬೆಳಗ್ಗೆ ಇದ್ದರೆ ಒಂದು ಹೋಮ್ವರ್ಕು ಆ ಥರ ಇರಲಿಲ್ಲ, ನಮಗೆಲ್ಲ ಸಾಕಷ್ಟು ಟೈಮ್ ಕೊಡ್ತಾಯಿದ್ರು ಓದೋದಕ್ಕೆ ಮಾಡೋದಕ್ಕೆ. ಹಾಗಾಗಿ ನಾನು ಓದಿನಲ್ಲಿ ಸಾಕಷ್ಟು ಮುಂದುವರೆದು ಅದರಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಕೂಡ ಹೆಚ್ಚಿಗೆ ಅಂಕ ತಗೊಂಡು ಎಸ್ ಎಲ್ ಸಿಲಿ ಕೂಡ ಫಸ್ಟ್ ಕ್ಲಾಸ್ ಅಂತ ಒಂದು ಯಾವುದೇ ಫಸ್ಟ್ ಕ್ಲಾಸ್ ಬರೋದೇ ಒಂದು ದೊಡ್ಡದಿತ್ತು ಆವಾಗ. ಅದು ತಿಪ್ಟೂರಲ್ಲಿ ನನಗೆ ಈಗಲೂ ಕೂಡ ಒಂದು ಆನರ್ಸ್ ಲಿಸ್ಟ್ ಅಂತ ಮಾಡಿದ್ದಾರೆ, ಆನರ್ಸ್ ಲಿಸ್ಟಲ್ಲಿ ನನಗೆ ಈಗಲೂ ಕೂಡ ನನ್ನ ಹೆಸರಿದೆ. 1948 ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದೆ. ನಮ್ಮ ತಂದೆ ವ್ಯಾಪಾರ ಮಾಡಿ, ನಾನು ತುಂಬ ಆಟ ಹಿಡಿದು, ನಮ್ಮ ತಾಯಿ ಕೂಡ ಅದನ್ನು ನನಗೆ ಉತ್ತೇಜನ ಕೊಟ್ಟರು ಓದಲಿ ಅಂತ. ನಮ್ಮ ತಂದೆ ಏನಪ್ಪ ಒಂದು ಕಂಡೀಷನ್ ಹಾಕಿದ್ರು, ನೀನು ಎಲ್ಲೇ ತನಕ ಪಾಸ್ ಹಾಕ್ಕೊಂಡು ಹೋಗ್ತೀಯ ಅಲ್ಲಿವರೆಗೂ ಓದಬೇಕು, ಎಲ್ಲಿ ಎಲ್ಲಾದರೂ ಒಂದು ಕಡೆ ನೀನು ಫೇಲ್ ಆದರೆ ನೀನು ವಾಪಸ್ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ನಾನು ಅಂದ್ಕೊಂಡೆ ಆಯಿತು ನೋಡೋಣ, ದೇವರಿದ್ದಾನೆ, ಒಂದು ಇಷ್ಟಾದ ಒಂದು ಅನುಕೂಲ ಸಿಗ್ತಾಳೆ ಅಂಥೇಳಿ ನಾನು ಒಪ್ಕೊಂಡೆ. ಎಸ್ ಎಲ್ ಸಿಲಿ ಸೈನ್ಸ್ ತಗೊಂಡು ನಾನು, ಆವಾಗ ಇಂಟರ್ಮೀಡಿಯೇಟ್ ಕಾಲೇಜ್ ಇತ್ತು, ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಇರಲಿಲ್ಲ ತುಮಕೂರಿನಲ್ಲಿ. ಸೊ ಬೆಳಗ್ಗೆ 6 ಗಂಟೆಗೆ ನಾನು ರೈಲಲ್ಲಿ ಹೋದರೆ 7:30-8 ಗಂಟೆ ಹೋಗ್ತಾ ಇದ್ದೆ. ಜಯದೇವ ಹಾಸ್ಟೆಲ್ಲಿ ಒಂದು ಫ್ರೀ ಹಾಸ್ಟೆಲ್ದು, ಆ ಫ್ರೀ ಹಾಸ್ಟೆಲ್ನಲ್ಲಿ ಒಂದು ನನ್ನ ಮಾರ್ಕ್ಸ್ ಎಲ್ಲ ನೋಡಿ ನಾನು ಸೀಟ್ ಕೊಟ್ಟರು. ನಮ್ಮ ತಂದೆ ನಾನು ಜಾತಕ ಬರೆಸಿದ್ರು. ಜಾತಕದಲ್ಲಿ ಏನಿತ್ತು ಅಂತಂದರೆ ಇವನು ಲಾಯರ್ ಆಗ್ತಾನೆ ಅಥವಾ ನ್ಯಾಯಾಧೀಶ ಆಗ್ತಾನೆ ಅಂತ. ಹಾಗಾಗಿ ನಮ್ಮ ತಂದೆ ಈ ಸೈನ್ಸ್ ಎಲ್ಲ ತೊಗೊಂಡಿದೆ ಸರಿ, ನೀನು ಇದಕ್ಕೆ ಲಾಯರ್ ಲಾ ಕೋರ್ಸ್ಕೋಬೇಕು, ನಿನ್ನ ಜಾತಕದಲ್ಲೇ ಇದೆ, ಅದರಲ್ಲೇ ನಿನಗೆ ಮುಂದುವರಿತೀಯ ಅಂಥೇಳಿ ತುಂಬ ಇದು ಮಾಡಿದ್ರು. ಆದರೆ ನನಗೆ ಅದು ಇಷ್ಟ ಆಗಲಿಲ್ಲ. ಆಯಿತು ನೋಡೋಣ, ಯಾವುದು ಸಿಗದೆ ಇದ್ದರೆ ಲಾಯರ್ ಇದಕ್ಕೆ ಸಿಕ್ಕೇ ಸಿಗುತ್ತೆ, ಸೀಟ್ಗೆ ಏನು ತೊಂದರೆ ಇಲ್ಲ, ಮುಂದೆ ನೋಡೋಣ ಅಂತ. ಸೊ ನಾನು ಫಿಸಿಕ್ಸ್ ಆನರ್ಸ್ಗೂ ಅಪ್ಲೈ ಮಾಡಿದ್ದೆ, ಇಂಜಿನಿಯರಿಂಗ್ ಕಾಲೇಜಿಗೂ ಅಪ್ಲೈ ಮಾಡಿದ್ದೆ, ಮೆಡಿಕಲ್ ಕಾಲೇಜಿಗೂ ಅಪ್ಲೈ ಮಾಡಿದ್ದೆ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಇಂಟರ್ವ್ಯೂ ಕಾರ್ಡ್ ಬಂತು. ಆವಾಗ ನನಗೆ ಎಲ್ಲಿದ್ದಿದ್ದು ಸಂತೋಷ ಆಯಿತು. ನಾನು ಮೈಸೂರು ಕೂಡ ನೋಡಿರಲಿಲ್ಲ. ಅಪ್ಪಾಜಿ ಅಂತೇಳಿ ಪ್ರಿನ್ಸಿಪಾಲ್ ಇದ್ರು ಆಗ, ಅವರ ಸಂಬಂಧಿಕರು ತಿಪ್ಟರಲ್ಲಿದ್ದರು, ಅವರಿಂದ ಒಂದು ಲೆಟರ್ ತೊಗೊಂಡೋದೆ, ಇಂಥವ್ರು ಬರ್ತಾಯಿದ್ದಾರೆ ನಮ್ಮ ಸ್ನೇಹಿತರ ಮಗ, ಅವನು ಸ್ವಲ್ಪ ಸಹಾಯ ಮಾಡಿ ಅಂತ. ಅಲ್ಲಿಂದ ಸುತ್ತೂರು ಹಾಸ್ಟೆಲಲ್ಲಿ ಅವರು BA ಓದ್ತಾಯಿದ್ರು, ಅವ್ರ ರೂಮಲ್ಲಿ ನಾನು ಇದ್ದುಕೊಂಡು 88 ಸೀಟ್ ಇತ್ತು. ಹಾಗೆಂತ ಹೋದಾಗ ನಾನು ಕೊಂಡೇಜ್ ಕರ್ಕೊಂಡೋದಾಗ ಅವ್ರು ಆಗಲೇ ನಾನು ನೋಡೋದಕ್ಕೆ ಮುಂಚೆನೇ ಹೇಳ್ತಾಯಿದ್ರೆ, ಈಗ ನೋಡಿ ಅವ್ನು ಚನ್ನಬಸವಣ್ಣ ಅಂತ ಹುಡುಗ, ಅವನು ತಿಪ್ಟೂರಿಂದ ಬಂದಿದ್ದಾನೆ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ, ಅಂಥವ್ರಿಗೆ ನಾವು ಎನ್ಕರೇಜ್ಮೆಂಟ್ ಕೊಡದೇ ಇದ್ರೆ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲದೇ ಅವ್ರು ಮಾತಾಡ್ತಿದ್ದು ಕೇಳಿ ನನಗೆ ಭಾಳ ಸಂತೋಷ ಆಯ್ತು. ಅವ ಒಳಗಡೆ ಹೋದ್ಮೇಲೆಪ್ಪ ನೋಡು ನಿನ್ನ ಸುದ್ದಿನೇ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಅನ್ನಿಸ್ತು ಈ ಸೀಟಂತೂ ಸಿಗುತ್ತೆ ನನಗೆ ಅಂತೇಳಿ ಅವತ್ತಿನ ಸಾಯಂಕಾಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು, MBBS ಸೀಟ್ ಸಿಕ್ತು ಅಂತ. ಅದಕ್ಕೆ ಇನ್ನೊಂದು ತಮಾಷೆ ಏನಂತಂದರೆ, ನನ್ನ ಮನೆ ಪಕ್ಕದಲ್ಲಿ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು, ಅವ್ರು ಏನಪ್ಪ ನಿನಗೆ ಮೆಡಿಕಲ್ ಸಿಕ್ತು ಅಷ್ಟೇನಾ, BL ಸೀಟ್ ಸಿಗಲಿಲ್ವಾ ಅಂತಂದ್ಬಿಟ್ರು. ಅಮಲ್ದಾರ ಆಗಬೇಕಾಗಿತ್ತು, ಇದೇನು ಕೆಲಸ ಮಾಡಿದೆ ನೀನು ಅಂತಂದರು. ಅಂದರೆ ಆವಾಗಿನ ಕಾಲದಲ್ಲಿ ಮೆಡಿಕಲ್ಗೆ ಅಂತ ಏನಿರ ಅಮಲ್ದಾರರು ಆ ಲೈನಲ್ಲಿ ಜಾಸ್ತಿ. ಒಂದು ಸುತ್ತೂರು ಹಾಸ್ಟೆಲಲ್ಲಿ ಸ್ವಾಮಿಗಳು ನಮಗೆ ಭಾಳ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತೇಳಿ ಭಾಳ ಎನ್ಕರೇಜ್ಮೆಂಟ್ ಕೊಟ್ಟು ಸುತ್ತೂರು ಹಾಸ್ಟೆಲಲ್ಲಿ ಜಾಗ ಕೊಟ್ಟರು. 5 ವರ್ಷ ನಮಗೆ ಏನು ಊಟ ವಸತಿಗೆ ಯಾವುದು ಇದರಲ್ಲೇ ಸುತ್ತೂರು ಹಾಸ್ಟೆಲಲ್ಲಿ ನಾನು ಓದಿದ್ದು. ಅಲ್ಲಿ ಬಂದಮೇಲೆ ಮತ್ತೆ ಸ್ಕಾಲರ್ಶಿಪ್ಪು ಫ್ರೀಶಿಪ್ ಇವೆಲ್ಲ ಇರುತ್ತಲ್ಲ, ಅಲ್ಲಿಗೆ ಅಪ್ಲೈ ಮಾಡಿದ್ದಾನೆ, ಅಲ್ಲಿ ಕೂಡ ನಾನು ಫ್ರೀಶಿಪ್ ಸಿಕ್ತೇನೆ. ಹಾಗಾಗಿ ನನ್ನ ಪೂರಾ ವಿದ್ಯಾಭ್ಯಾಸದಲ್ಲಿ ಒಂದು 3 ಕಾಸು ನಾನು ಖರ್ಚು ಮಾಡಿಲ್ಲ.
1: ಮನೋವೈದ್ಯರಾದ SM ಚನ್ನಬಸವಣ್ಣ ಅವರ ಮಾತುಗಳನ್ನು ಇಂದಿನ ರತ್ನಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಭಾವಗೀತೆಗಳೊಂದಿಗೆ ಸಾಗುವ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಆನಂದಕಂದ ಅವರ ರಚನೆಯ ಒಂದು ಭಾವಗೀತೆ

0: ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯನ್ನ ಸುರೇಖಾ ಕೆ ಎಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ.
1: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೆ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಜ್ ಗಯಾ.
0: ಚಿನ್ಮಯ ಚಂದ್ರಶೇಖರ್ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯ ಇನ್ನೊಂದು ಭಾವಗೀತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೆಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7%

0: ಇರಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ ಶೇಕಡಾ 6.4 ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ ಶೇಕಡಾ 3 ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಶೇಕಡಾ 3.4 ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2 ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ ಶೇಕಡಾ 4.6 ಮುಂದಿನ ವರ್ಷ ಅದು ಶೇಕಡಾ 4.1 ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ ಶೇಕಡಾ 2.3 ಮತ್ತು ಮುಂದಿನ ವರ್ಷ ಶೇಕಡಾ 2.2 ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5 ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಡಾಕ್ಟರ್ ಪಣಿವೇಣಿ ಉದಯಶಂಕರ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ರಚನೆ

ಬೆಳಗಿನಿಂದ ನಾದೋಪಾಸನೆ ಕಾರ್ಯಕ್ರಮದಿಂದ ನಮ್ಮ ಜೊತೆಯಾಗಿ ಸಾಕಷ್ಟು ಕೇಳುಗರು ಇದ್ದಾರೆ. ಅವರ ಸಂದೇಶಗಳು ಏನೇನು ಹೇಳ್ತಾ ಇದೆ? ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದರೆ ಬೋಪ ವೆಂಕಟೇಶ್ ಅವರ ಸಂದೇಶ ಮತ್ತೆ ಬಂದಿದೆ. ಶಿವಗಂಗಾ ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ್ ಅವರ ಸಂದೇಶ ಮತ್ತೆ ಬಂದಿದೆ. ಗಣಪತಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುರುವಾಯಿತು, ತುಂಬ ಖುಷಿ ಕೊಡ್ತು ಅಂಥೇಳಿ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ. ಮಧುಜೆ ಚಿತ್ರದುರ್ಗದಿಂದ ಗೋಕಾಕ್ ತಾಲೂಕು ಬೈನಟ್ಟಿ ಗ್ರಾಮದ ದೇವರಾಜ್ ಕೆಲಾರಿ ಮತ್ತು ಮನೆಯವರ ಸಂದೇಶ, ಧರ್ಮನಾದಿನಿ ಸಂದೇಶವನ್ನು ಕಳಿಸಿ ಹೇಳ್ತಾರೆ. ಶ್ರೀ ಗುರುದತ್ತನ ನೆನೆಮನವೇ ಅಂತಕ್ಕಂಥ ಭಕ್ತಿಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಸಕಾಲಿಕವಾಗಿ ಮೂಡಿಬಂತು, ಕೇಳಿ ಮನಸ್ಸು ತುಂಬ ಖುಷಿಯಾಯಿತು, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾರೆ. ಚಂದುಲಾಲ್ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಅಂಥೇಳಿ ರೂಪ ಹೇಳ್ತಾ ಇದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಅವರು ಹೇಳ್ತಾರೆ, ದಂಡಂ ದಶಗಣಂ ಈ ಶ್ಲೋಕದ ಕುರಿತಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರ ಸಂದೇಶ ಮತ ಬಂದಿದೆ. ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್ ಅವರು ಹ್ಯಾಪಿ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಗುಡ್ ಗುಡ್ ಮಾರ್ನಿಂಗ್, ಹ್ಯಾಪಿ ಹ್ಯಾಪಿ ಮಾರ್ನಿಂಗ್. ಇಂದಿನ ನಾದೋಪಾಸನೆ ಕೇಳ್ತಾ ಇದ್ದೇವೆ, ಕೇಳಿದ್ವಿ. ತ್ರಿಜಗ ವಂದಿತನ ಸ್ತುತಿಯೊಂದಿಗೆ ಗುರುದತ್ತನ ನೆನೆದು ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ, ವಿಶ್ವನಾಥನ ಭಜನೆ, ದಂಡಂ ದಶಗುಣಂ ಬಗ್ಗೆ ಪೂರ್ತಿ ಶ್ಲೋಕ ವಿವರಣೆ ಎಲ್ಲ ತುಂಬ ಖುಷಿಯಾಯಿತು ಸರ್, ಉತ್ತಮ ಮಾಹಿತಿಯನ್ನು ಕೊಟ್ರಿ, ನಿಲಯಕ್ಕೆ ಧನ್ಯವಾದಗಳು. ವರಲಕ್ಷ್ಮಿ ಪೀಣಿ.

ಹೃದಯದಿಂದ ಈ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಭಕ್ತಿಗೀತೆಗಳನ್ನು ಕೇಳಿಸಿದ್ರೆ ಧನ್ಯವಾದಗಳು ಅಂತ ಹೇಳಿ ಯಸ್ರಾಜು ಚಿಕ್ಕಅಂಕನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ನಿನ್ನೊಲುಮೆ ನಮಗಿರಲಿ ತಂದೆ, ಈ ಶಾಲೆಯ ಪ್ರಾರ್ಥನೆ ನೆನಪಿಗೆ ತಂತು ಪ್ರಸಾರಿಸಿದ ನಿಲಯಕ್ಕೆ ಧನ್ಯವಾದಗಳು ಇರಲಿ ಅಂತ ಹೇಳಿ ಪ್ರಭುದೇವ ಹೂವಿನ ಹಡಗಲಿಯಿಂದ ಹೇಳ್ತಾ ಇದ್ದಾರೆ. ಮತ್ತೆ ಇನ್ಯಾರ ಸಂದೇಶ, ಜಗದಿಂಬಕ ಹಂಸಬೇಣಿ, ನಮಸ್ತೆ ಸರ್, ಕಾರ್ಯಕ್ರಮವನ್ನು ಕೇಳ್ತಾ ಇದ್ವಿ. ಹಾಗೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನೀವು ಹೇಳಿದ ಶಿವಧನಸ್ಸಿನ ಕಥೆಯನ್ನು ಕೇಳಿ ನಾವು ಕಳೆದೇ ಹೋಗ್ಬಿಟ್ವಿ. ಹಿಂದೆ ದೂರದರ್ಶನದಲ್ಲಿ ನೋಡಿದ್ದ ರಾಮಾಯಣದ ದೃಶ್ಯಗಳೆಲ್ಲ ನಮ್ಮ ಸ್ಮೃತಿ ಪಟಲದಲ್ಲಿ ಹಾದು ಹೋಯಿತು. ಬಹಳ ಬಹಳ ಖುಷಿಯಾಯಿತು. ಅನಂತ ಅನಂತ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೆ ನಮ್ಮ ಧನ್ಯವಾದಗಳು ಕೂಡ. ಭಕ್ತಿಗೀತೆಗಳು ತುಂಬ ಚೆನ್ನಾಗಿತ್ತು, ಅದರಲ್ಲೂ ರಾಯರ ಗೀತೆಗಳಂತೂ ತುಂಬ ಖುಷಿಯಾಯಿತು ಅಂಥೇಳಿ ನಿರ್ಮಲ ಗುರುಗುಂಟೆಪಾಳ್ಯದಿಂದ ಹೇಳ್ತಾ ಇದ್ದಾರೆ. ಪೂರ್ಣಿಮಾ ಮೈಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಹೇಳ್ತಾರೆ, ರಾಮ ರಾವಣರ ಬಗೆಗಿನ ಮಾಹಿತಿ, ನಿರೂಪಣೆ, ವಿವರಣೆ ಎಲ್ಲ ಚೆನ್ನಾಗಿದೆ, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಅಂಥೇಳಿ ನಳಿನಾ ಲಂಕೇಶ್ ಹೇಳ್ತಾ ಇದ್ದಾರೆ. ವಯಸ್ ಕಾಲೋನಿಯಿಂದ ಕವಿತಾ ಶ್ರೀನಿವಾಸ್ ಅವರ ಸಂದೇಶ ಧಾರವಾಡದಿಂದ ನಮ್ಮ ಹತ್ರ ಬಂದಿದೆ. ಶುಭ ಮುಂಜಾನೆ ವಿವಿಧ ಭಾರತಿಗೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿಬಂದ ಭಾವಗೀತೆಗಳು ತುಂಬ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಸೌಭಾಗ್ಯ ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸಿ, ತುಂಬ ದಿನಗಳೇ ಆಗಿತ್ತು ಗೀತೆಗಳನ್ನು ಕೇಳಿ, ತುಂಬ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಕಲ್ಯಾಣ್ ಕುಮಾರ್ ಗವಾಯಿಗಳು ಗೊರವೆಗುಂಡಿಯಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ತುಂಬ ಖುಷಿಯಾಗಿತ್ತು ಸರ್, ನಾದೋಪಾಸನೆ ಕಾರ್ಯಕ್ರಮವಂತೂ ತುಂಬ ಖುಷಿಯಾಯಿತು. ಶಿವ ಶಿವ ಮಹಾದೇವ ಹೃತ್ ಕಮಲ ವಾಸ, ಈ ಹಾಡು ಕೇಳಿ ಭಕ್ತಿ ಗಂಗೆಯಲ್ಲಿ ಮುಳುಗ್ಬಿಟ್ಟೆ, ಧನ್ಯವಾದ ಅಂತೇಳಿ ಹೇಳ್ತಾರೆ. ಅದೂರು ಪ್ರಕಾಶ್ ಆನೇಕಲ್ನಿಂದ ಗಾನಸುಮ ಪಟ್ಟ ಸೋಮನಹಳ್ಳಿಯಿಂದ ಹೇಳ್ತಾರೆ, ವಾ ವಾ ಚಂದ್ರಿಕಾ ಗುರುರಾಜ್ ಅವರಿಗೆ ನಮ್ಮ ವಿನಮ್ರ ಧನ್ಯವಾದಗಳನ್ನು ಹೇಳಿಬಿಡಿ, ಅದೆಂತಹ ದನಿಯ ಸಾಹಿತ್ಯ ಸಂಗೀತ ಕೇಳಿ ತುಂಬ ಇಷ್ಟವಾಯಿತು. ಮೊನ್ನೆ ನಮ್ಮ ಮನೆಗೆ ಆ ಗೀತೆಗಳನ್ನು ಕೇಳಿ ನಿಜವಕ್ಕೂ ಮೈ ಮರೆಸ್ಬಿಡ್ತು, ಧನ್ಯವಾದಗಳು ಅಂತೇಳಿ ಹೇಳ್ತಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್, ಈ ದಿನ ಎಂಥ ಸುದ್ದಿ ದಿನ, ಸುದಿನ ಶಿವ ಧನಸ್ಸಿನ ಬಗ್ಗೆ ತಿಳಿಸಿದ್ರಿ, ಗೀತೆಗಳು ತುಂಬ ಖುಷಿಯಾಗೇ ಇತ್ತು. ಹಾಗೆ ಭಾವಗೀತೆಗಳು, ಮೊನ್ನೆ ನಮ್ಮ ಮನೆಗೆ ಚಿಕ್ಕತ್ತೆ ಮಗ ಬಂದಿದ್ದ, ಎಷ್ಟು ಚಂದವಾದ ಭಾವಗೀತೆ ಪ್ರಸಾರ ಮಾಡಿದ್ರಿ, ನಿಲಯಕ್ಕೆ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ನಾಗರತ್ನ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ, ಮಂಜುಳಾ ಎಂ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜೇಶ್ವರಿ ಚನ್ನಬಸವ ಶಿಗ್ಲಿ ಗದಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೀದರ್ನಿಂದ ಸಾವಿತ್ರಿ ಅವರು ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನುಭೋಗರ್ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ, ಕಾರ್ಯಕ್ರಮ ಇಷ್ಟವಾಯಿತಂತೆ. ದಂಡಂ ದಶಗುಣ ಬಗೆಗಿನ ಅರ್ಥಪೂರ್ಣ ಮಾಹಿತಿ ತುಂಬ ಖುಷಿಯಾಗಿತ್ತು, ಇಷ್ಟ ಆಯಿತು ಅಂಥೇಳಿ ಮೀನಾ ಆರ್ ಶೆಟ್ಟಿ ಹಾಸನದಿಂದ, ಭವಾನಿ ಗುರುಪ್ರಸಾದ್ ಹಾವೇರಿಯಿಂದ ಶಿವಧನಸ್ಸಿನ ಮಾಹಿತಿ ತುಂಬ ಅರ್ಥಗರ್ಭಿತವಾಗಿತ್ತು, ಧನ್ಯವಾದಗಳು ಅಂಥೇಳಿ ಹೇಳ್ತಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ತುಂಬ ಖುಷಿ ಕೊಡ್ತು ಸರ್, ಧನ್ಯವಾದ ಅಂಥೇಳಿ ಹೇಳ್ತಾ ಇದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ ನಾಳೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಇದೇ 11ರಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು, ಹಳೆ ಪಿಂಚಣಿ ಯೋಜನೆ ಮರುಜಾರಿ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಅಂದು ಮನವಿ ಸಲ್ಲಿಸಲಿದೆ. ಜೂನ್ 30ಕ್ಕೆ ಮುಕ್ತಾಯಗೊಂಡಿರುವ ವಿದ್ಯಾರ್ಥಿ ಬಸ್ ಪಾಸ್ನ ಅವಧಿಯನ್ನು ವಿದ್ಯಾರ್ಥಿಗಳ ಪರೀಕ್ಷೆ ಮುಗಿಯುವವರೆಗೆ ವಿಸ್ತರಿಸಬೇಕು ಎಂದು ಎನ್ಎಸ್ಯುಐ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ. ಸಚಿವ ಕೃಷ್ಣ ಭೈರೇಗೌಡ ಅವರ ನಿರ್ದೇಶನದ ಮೇರೆಗೆ 5 ನಗರ ಪಾಲಿಕೆಗಳಲ್ಲಿ ಜಿಬಿಎ ಕಾಯ್ದೆ 2024 ಸೆಕ್ಷನ್ 324 ಅನ್ವಯ ನಾಳೆಯಿಂದ ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯ ಆರಂಭವಾಗಲಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ.

ರಣಚಂಡಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ಇದು ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبان ہند پروگرام تو خبری نیوز آن AIR ایپ پر دستیاب
4: آکاشوانی انیت تمل نگلچگلوم نیوز آن AIR ایپل کڑیکم

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಸಮಯ 8:15 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಿಬಿಡಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

8:32 ಆರು ಸೆಕೆಂಡ್ಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಇವತ್ತು July 9 ಏನಿವತ್ತು ವಿಶೇಷ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಏನು ಮಾಡೋಕ್ಕೆ ಹೋಗಬೇಡಿ. ಏನು ವಿಶೇಷ ಅಂತ ಹೇಳಿದ್ರೆ, ಇವತ್ತು July 9 1816 ಅರ್ಜೆಂಟೈನಾ ಸ್ವಾತಂತ್ರ್ಯವನ್ನು ಕಂಡ ದಿನ ಇವತ್ತು. July 9 1816 ಅರ್ಜೆಂಟೈನಾಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ದಿನ ಇದು. ಟುಕುಮನ್ ಕಾಂಗ್ರೆಸ್ ಸ್ಪೇನ್ನಿಂದ ಅರ್ಜೆಂಟೈನಾ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡುತ್ತೆ. ಜೋಸ್ ಡಿ ಸ್ಯಾನ್ ಮಾರ್ಟಿನ್ ಮತ್ತು ಮ್ಯಾನ್ಯುಯಲ್ ಬಿಲ್ಸಾನೋ ಅವರು ಹೋರಾಡಿ ಸಾಧಿಸಿದ ಕ್ರಾಂತಿಯನ್ನು ಪೂರ್ಣಗೊಳಿಸಿದ ದಿನ ಇವತ್ತು. ಅರ್ಜೆಂಟೈನಾ ಸ್ವಾತಂತ್ರ್ಯವನ್ನು ಸಂಭ್ರಮಿಸಿದ ದಿನ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ರಾಷ್ಟ್ರೀಯ ಸಕ್ಕರೆ ಕುಕೀಸ್ ದಿನ. ಶುಗರ್ನಲ್ಲಿ ಮಾಡಿದಂತಹ ಕುಕೀಸ್ಗೆ ಕೂಡ ಒಂದು ದಿನ ಇದೆ. ಅದು ಏನು ರುಚಿಯೋ, ಏನು ಘಮವೋ, ಏನು ಸುಗಂಧವೋ, ಏನು ರುಚಿಯೋ ಗೊತ್ತಿಲ್ಲ, ಇವತ್ತು ರಾಷ್ಟ್ರೀಯ

ಸಕ್ಕರೆ ಕುಕೀಸ್ ದಿನ. ಹಾಗೆ ಇದರ ತಾಕತ್ತನ್ನು ನೀವು ನೋಡೋದಾದರೆ ಇದೇನು ಕಮ್ಮಿ ಏನಿಲ್ಲ. ಜಾಗತಿಕವಾಗಿ ಈ ದಿನ ಜಾಗತಿಕವಾಗಿ ಈ ಒಂದು ಶುಗರ್ ಕುಕೀಸು ಎಷ್ಟು ಆದಾಯ ಗಳಿಸುತ್ತೆ ಅಂತ ಹೇಳಿದ್ರೆ $2.5 trillion ವಾರ್ಷಿಕ ಆದಾಯವನ್ನು ಗಳಿಸುತ್ತೆ. ಇದು $2.5 trillion ವಾರ್ಷಿಕ ಆದಾಯವನ್ನು ಗಳಿಸುತ್ತೆ ಇದು ಸಕ್ಕರೆ ಕುಕೀಸ್ ಕೂಡ. ನೆನೆಸ್ಕೊಂಡ್ರೆ ಅನ್ಸತ್ತೆ ಹೌದಾ ಹೌದಾ ಇಷ್ಟೊಂದು ಆದಾಯ ಇದೆಯಾ ಈ ಸಕ್ಕರೆ ಕುಕೀಸ್ನಿಂದ. ಇರಲಿ, ಏನೇ ಆಗಲಿ, ನಾಲ್ಕಾರು ಜನಗಳಿಗೆ ಜೀವನಕ್ಕೆ ದಾರಿಯಂತೂ ಆಗಿದೆ. ಆದಾಯವೂ ಕೂಡ ಏನು ಕಮ್ಮಿ ಏನಿಲ್ಲ. ಈ $2.5 trillion ವಾರ್ಷಿಕ ಆದಾಯ ಡಾಲರ್ನಲ್ಲಿ ನೋಡೋದಾದರೆ ಅಷ್ಟು ಆದಾಯವನ್ನು ಗಳಿಸುತ್ತೆ ಅಂತ ಹೇಳಿದ್ರೆ ಇದರ ಕೊಡುಗೆ ಏನು ಸಾಮಾನ್ಯ ಏನಿಲ್ಲ. ಅದಕ್ಕೆ ಅನ್ನೋದು ಸಕ್ಕರೆ ಯಾವಾಗಲೂ ಸಕ್ಕರೆನೇ, ಸಕ್ಕರೆ ಅಂತ ಹಾಡನ್ನು ಕೇಳ್ತಾ ಸಾಕುವ.

ಸಕ್ಕರೆ ಕುಕ್ಕೀಸ್ ದಿನ ಸಕ್ಕರೆ ಅಂತ ಗೀತೆಗಳನ್ನು ಕೇಳ್ಕೊಂಬಂದ್ರಿ. ಮತ್ತು ಇನ್ನೊಂದಿದೆ ಇವತ್ತು, ಇನ್ನೇನು ಅಂತೇಳಿ ಹೇಳ್ತೀರಾ? ಪ್ರತಿದಿನ ಇದ್ದಿದ್ದೆ ರೀ, ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ಹುಡುಗರು ಯೋಚನೆ ಮಾಡ್ತಾರೆ, ಹುಡುಗಿಯರು ಯೋಚನೆ ಮಾಡ್ತಾರೆ, ಅಕ್ಕಂದರು ಯೋಚನೆ ಮಾಡ್ತಾರೆ, ತಂಗಿಯರು ಯೋಚನೆ ಮಾಡ್ತಾರೆ, ಅಣ್ಣಂದರು ಯೋಚನೆ ಮಾಡ್ತಾರೆ, ತಮ್ಮಂದರು ಯೋಚನೆ ಮಾಡ್ತಾರೆ. ಇವತ್ತು ಯಾವ ಬಟ್ಟೆ ಹಾಕ್ಕೊಂಡು ಹೋಗೋದು, ಇವತ್ತು ಹೇಗಿರಬೇಕು ನನ್ನ ಡ್ರೆಸ್ ಕೋಡು ಅನ್ನೋದ್ರ ಬಗ್ಗೆ ನೀವು ಏನಾದರೂ ಹೇಳಿಪ್ಪ, ಆ್ಯಾವರೇಜ್ ಒಂದು 2 ನಿಮಿಷನಾದ್ರೂ ಯೋಚನೆ ಮಾಡೇ ಮಾಡ್ತಾರೆ. ಇವತ್ತು ಯಾವ ಬಟ್ಟೆ ಹಾಕ್ಕೋಬೇಕು, ಇವತ್ತು ಯಾವ ಕಲರ್ ಇಯರಿಂಗ್ಸ್ ಹಾಕ್ಕೋಬೇಕು, ಯಾವ ದುಪಟ್ಟ ಹಾಕ್ಕೋಬೇಕು, ಎಲ್ಲವನ್ನು ಯೋಚನೆ ಮಾಡೇ ಮಾಡ್ತಾರೆ. ಹಾಗೆ ಹುಡುಗರು ಏನು ಕಮ್ಮಿ ಇಲ್ಲ, ಇವತ್ತು ಯಾವ ಪ್ಯಾಂಟ್ ಹಾಕ್ಕೋಬೇಕು, ಯಾವ ಶರ್ಟ್ ಹಾಕ್ಕೋಬೇಕು, ಇರೋದೇ ಅಷ್ಟು ತಾನೇ, ಅದು ಬಿಟ್ಟರೆ ಇನ್ನೇನಿದೆ? ಹಾಗಾಗಿ ಇವತ್ತು ಕೂಡ ಜುಲೈ 9 ಫ್ಯಾಷನ್ ಡೇ. ಇವತ್ತು ಪ್ರತಿಯೊಬ್ಬರೂ ಕೂಡ ವಿಶಿಷ್ಟ ಸೌಂದರ್ಯ ಪ್ರಜ್ಞೆ ಮತ್ತು ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಅವರ ದಿರಿಸಿನ ಮೂಲಕ ತಿಳಿಸತಕ್ಕಂತಹ ದಿನ ಕೂಡ ಇವತ್ತು ಫ್ಯಾಷನ್ ಡೇ. ಬಟ್ಟೆ ಇರ್ಬೋದು ಅಥವಾ ಬೇರೆ ಬೇರೆ ಕಾಸ್ಮೆಟಿಕ್ಸ್ ಇರ್ಬೋದು, ಅದರ ಮೂಲಕ ನಮ್ಮ ಹರ್ಷವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಸುದಿನ ಇವತ್ತು ಫ್ಯಾಷನ್ ಡೇ. ಹೊಸ ಹೊಸ ಪ್ರವೃತ್ತಿಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಅಥವಾ ಇರ್ತಕ್ಕಂತಹ ಪ್ರವೃತ್ತಿಗಳನ್ನು ಪುನರುಜ್ಜೀವನಗೊಳಿಸೋದಕ್ಕೆ ಇರ್ತಕ್ಕಂತಹ ದಿನ ಇವತ್ತು ಫ್ಯಾಷನ್ ಡೇ. ಹಾಗಾಗಿ ಎಲ್ಲರಿಗೂ ಕೂಡ ಅನಿಸೇ ಅನಿಸುತ್ತೆ ಮುದ್ದಾಗಿ ಕಾಣಬೇಕು ಅಂಥೇಳಿ, ಅನ್ಸೋದ್ರಲ್ಲಿ ತಪ್ಪೇನು, ಮುದ್ದಾಗಿ ಗೀತೆಗಳನ್ನ ಕೇಳಬೇಕು ಅಂತ ಯಾಕನ್ಸೋಲ್ಲ?

ಹಸು ನಾನ್ ಪಕ್ಕ ಕಮರ್ಷಿಯಲ್ ಚಿತ್ರದ ಗೀತೆ ಅಜನೀಶ್ ಲೋಕನಾಥ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಹರಿ ಸಂತೋಷ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಸುಂದರವಾದ ಗೀತೆಗಳೊಂದಿಗೆ ಸಾಗ ಬಂದ್ವಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ಆರಾಧ್ಯ ರಕ್ಷಿತ ಹಳೆಯೂರು ಕಾಕನ ಕೋಟೆ ಇಂದ ಸಂದೇಶವನ್ನು ಕಳಿಸಿ ಶುಭೋದಯ ಬೆಳಗಿನಿಂದ ಪ್ರಸಾರ ಮಾಡಿದ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಭಕ್ತಿಗೀತೆಗಳು ತುಂಬ ಖುಷಿಯಾಯಿತು, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ರಾಣಿಯವರ ಸಂದೇಶ ಚನ್ನಪಟ್ಟಣದಿಂದ ನಮ್ಮತ್ತ ಬಂದಿದೆ. ನಿರ್ಮಲಾ ಅವರು ಕೂಡ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಅವರ ಸಂದೇಶ ನಮ್ಮತ್ತ ಬಂದಿದೆ. ಚಿಕ್ಕೋಡಿ ತಾಲೂಕು ಕಮತೇನಟ್ಟಿ ಗ್ರಾಮದ ರಾಜುಕುಮಾರ್ ರುಕ್ಮಿಣಿ ಕುಮಾರ್ ಮತ್ತು ಮನೆಯವರ ಸಂದೇಶ ನಮ್ಮತ್ತ ಬಂದಿದೆ, ಕಾರ್ಯಕ್ರಮ ಇಷ್ಟವಾಯ್ತಂತೆ. ಕೌಡ್ಲೆ ರವಿ ಅಂಜನಾನಗರದಿಂದ ಸಂದೇಶವನ್ನು ಕಳಿಸಿ ಹೊಸ ಹೊಸ ವಿಚಾರಧಾರೆಗಳು ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಮೂಡಿ ಬರ್ತಾ ಇದೆ, ತುಂಬ ತುಂಬ ತುಂಬ ಸಂತೋಷ ಆಗ್ತಾ ಇದೆ, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಕಾರ್ಯಕ್ರಮವನ್ನು ಕೇಳಿದ ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

9 ಗಂಟೆ ಹಾಗೆ ಬಿಡ್ತು. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಸ್ವಾಗತವನ್ನು ಹೇಳುವ ಸಮಯ ಬಂತು ಅಂತೇಳಿ ಹೇಳ್ತಾ ಇದ್ದೇನೆ. ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಏನು ಅಂಥೇಳಿ ಯೋಚನೆ ಮಾಡಿದ್ರೆ ಏನಿಲ್ಲ ಬಿಡಿ, ಮುದ್ದಾಗೇ ಇದೆ ಅಂತ ಹೇಳಿದೆ. ಮುದ್ದಾಗಿದೆಯಾ ಹಂಗಾದರೆ ದಿನ ಮುದ್ದಾದ ದಿನನಾ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಇಲ್ಲ, ಮುದ್ದಾಗಿರ್ತಕ್ಕಂತಹ ದಿನ ಇದ್ರೂ ಕೂಡ ಅಲ್ಲಿ ಏನೋ ಒಂದು ಮುದ್ದಂತೂ ಇದ್ದೇ ಇದೆ. ಏನಿರ್ಬೋದು ಆ ಮುದ್ದು ಹೇಳ್ತೀನಿ. ಒಂದಿಷ್ಟು ಮುದ್ದಾಗಿರೋ ಗೀತೆಗಳನ್ನು ಕೇಳ್ತಾ ಇರಿ. ಏನಿವತ್ತು ದಿನ ವಿಶೇಷ, ಅಂಥ ಮುದ್ದಾಗಿರೋ ವಿಶೇಷವೇನು ಅಂತೇಳಿ ಹೇಳಿದ್ರೆ ಸಖತ್ತಾಗೇ ಇದೆ. ಕೇಳ್ತೀನಿ, ಕೇಳ್ತಾ ಇರಿ, ಹೇಳ್ತೀನಿ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸೊಗಸಾದ ವಿಶೇಷವಾದ ಗೀತೆಗಳನ್ನ ಕೇಳ್ತಾ ಬಂದ್ರಿ. ರಾಯರು ಬಂದರು ಮಾವಿನ ಮಾನ ಮಾವನ ಮನೆಗೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಧ್ವನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜ್ಕೋಟಿ ಅವರ ಸಂಗೀತವಿತ್ತು. ಆ ಗೀತೆಯ ನಂತರ ನೀವು ಕೇಳಿದ್ದು ಯಾವ ಗೀತೆ ಅಂತ ಹೇಳಿದ್ರೆ ಇರುವುದೆಲ್ಲವ ಬಿಟ್ಟು ಚಿತ್ರದ್ದು. ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೀತೆ ಮೂಡಿಬಂತು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿತ್ತು. ಅದಾದ ಮೇಲೆ ನೀವು ಕೇಳಿದ್ದ ಗೀತೆ ಹೊಸ ಬೆಳಕು ಚಿತ್ರದ್ದು. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದರು, ಜೊತೆಗೆ ಎಸ್ ಜಾನಕಿ ಕೂಡ ಇದ್ದರು. ಎಸ್ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು.

ಏನಿಷ್ಟು ಮುದ್ದಾಗಿರೋ ಗೀತೆಗಳನ್ನ ಹಾಕ್ಬಿಟ್ರಿ ಅಂತ ಹೇಳಿದ್ರೆ, ಹೌದು, ಇವತ್ತು ಮುದ್ದಾಗಿರೋ ಗೀತೆನೆ ಹಾಕ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ರಾಷ್ಟ್ರೀಯ ಡಿಂಪಲ್ಸ್ ದಿನ. ಕೆನೆನಲ್ಲಿ ಗುಳಿ ಬೀಳುತ್ತಲ್ಲ, ಆ ಗುಳಿಗೂ ಕೂಡ ಒಂದು ಹೆಸರನ್ನು ಕೊಟ್ಟು ಇವತ್ತು ರಾಷ್ಟ್ರೀಯ ಡಿಂಪಲ್ಸ್ ದಿನ ಅಂತ ಹೇಳ್ತಾರೆ. ಗುಳಿಗೆ, ಕೆನ್ನೆಯ ಗುಳಿಯನ್ನು ಯಾರು ಇಷ್ಟಪಡಲ್ಲ ಹೇಳಿ? ಕೆನ್ನೆಯ ಗುಳಿ ಇರೋ ಸುಂದರಿಯರಾಗ್ಬೋದು ಅಥವಾ ಮಕ್ಕಳಾಗ್ಬೋದು, ಏನು ಅಂದ, ಏನು ಚೆಂದ, ಎಷ್ಟು ಆಕರ್ಷಣೀಯವಾಗಿ ಕಾಣ್ತಾರೆ. ಹಾಗಾಗಿ ಜುಲೈ 9ನೇ ತಾರೀಕು ರಾಷ್ಟ್ರೀಯ ಡಿಂಪಲ್ಸ್ ದಿನ ಅಂತ ಹೇಳಿ ಕರಿತೇವೆ. ಮುದ್ದಾದ ನ್ಯಾಚುರಲ್ ಇಂಡೆಂಟೇಷನ್ ಹೊಂದಿರತಕ್ಕಂಥವ್ರನ್ನ, ಒಂದು ಸೌಂದರ್ಯವನ್ನು, ಆಕರ್ಷಣೀಯವನ್ನು ನೋಡೋ ದಿನಗಳು ಕೂಡ ಇಂದು. ಡಿಂಪಲ್ಸ್ನ ನಾವು ಅನುವಂಶಿಕ ಲಕ್ಷಣ ಅಂತ ಹೇಳಿ ಪರಿಗಣಿಸಿದ್ರೂ ಕೂಡ, ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಡಿಂಪಲ್ಗಳಿದ್ದರೆ ಅವರ ಕುಟುಂಬದ ಇನ್ನೊಬ್ಬರಿಗೂ ಕೂಡ ಅದು ಇರತಕ್ಕಂಥ ಸಾಧ್ಯತೆ ಹೆಚ್ಚು ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಮುಖದ ಡಿಂಪಲ್ ಯಾರಿಗೆ ಇಷ್ಟ ಆಗಲ್ಲ? ಪಿಂಪಲ್ ಅಲ್ಲ, ಡಿಂಪಲ್. ಎರಡೂ ಕೆನೆಗಳಲ್ಲಿ ಡಿಂಪಲ್ ಇರ್ಬೋದು, ಅಥವಾ ಗಲ್ಲದ ಡಿಂಪಲ್ ಇರ್ಬೋದು, ಅಥವಾ ಒಂದು ಬದಿಯ ಕೆನ್ನೆಯಲ್ಲಿ ಡಿಂಪಲ್ ಇರ್ಬೋದು, ಅಥವಾ ತುಟಿಯ ಒಂದು ಮೂಲೆಯಲ್ಲಿ ಡಿಂಪಲ್ ಇರ್ಬೋದು. ಹೀಗೆ ಆ ಡಿಂಪಲ್ ಇರ್ತಕ್ಕಂತಹ ಮುಖ ಆಕರ್ಷಣೀಯವಾಗಿ ಕಾಣುತ್ತೆ. ನೋಡಿದವರಿಗೆ ಮತ್ತೆ ಇನ್ನೊಮ್ಮೆ ಆ ಒಂದು ಮುಖವನ್ನು ನೋಡಬೇಕು ಅಂತ ಹೇಳಿ ಅನಿಸುತ್ತೆ. ಆ ಒಂದು ಚಿಕ್ಕ ಗುಳಿ ಎಷ್ಟು ತಲೆ ಕೆಡಿಸುತ್ತೆ ನೋಡಿ. ಮುಖದ ಅಭಿವ್ಯಕ್ತಿಗಳನ್ನು ನಿಯಂತ್ರಿಸುವ ಸಲುವಾಗಿ ಈ ಒಂದು ಡಿಂಪಲ್ಗಳು ಬರುತ್ತೆ ಅಂತೇಳಿ ಹೇಳ್ತಾರೆ. ಈ ಡಿಂಪಲ್ ಹೆಚ್ಚಾಗಿ ಮೂಳೆಗೆ ಸಂಪರ್ಕವನ್ನು ಹೊಂದಿರುತ್ತೆ. ವಾಸ್ತವವಾಗಿ ಡಿಂಪಲ್ಗಳು ಸೌಂದರ್ಯದೊಂದಿಗೆ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಡಿಂಪಲ್ಗಳಿರ್ತಕ್ಕಂತಹ ಜನ ಹೆಚ್ಚು ಗಮನ ಸೆಳೆಯೋ ಹಾಗೆ ಕಾಣ್ತಾ ಇರ್ತಾರೆ. ಹೆಚ್ಚು ವಿಶೇಷವಾಗಿ ಅವರು ನಗ್ತಾ ಇರಬೇಕಾದ್ರೆ ಆ ಡಿಂಪಲ್ಗಳು ಅವರ ಒಂದು ಸೌಂದರ್ಯದ ಶ್ರೀಮಂತಿಕೆಯನ್ನು ನಮಗೆ ಕಾಣಿಸುತ್ತೆ.

ಮನೆದೇವರು ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಯಾರಾದರೂ ನಗ್ತಾ ಇರಬೇಕಾದ್ರೆ ಅವರ ಕೆನ್ನೆಗಳ ಮೇಲಿನ ಒಂದು ಗುಳಿ ಡಿಂಪಲ್, ಅದನ್ನು ಕಂಡು ಯಾರು ಮಂತ್ರಮುಗ್ಧಗೊಂಡಿಲ್ಲ ಹೇಳಿ. ಆ ಡಿಂಪಲ್ಗಳು, ಆ ಸುಂದರವಾದ ಒಂದು ಸಣ್ಣ ಗುಳಿ, ಪ್ರಾಚೀನ ಚೀನಾದಲ್ಲಿ ಇದನ್ನು ಅದೃಷ್ಟದ ಸಂಕೇತ ಅಂಥೇಳಿ ಕರೀತಾರೆ. ಅಲ್ಲಿಂದ ಹಿಡಿದು ಯೌವನ ಮತ್ತು ಮುಗ್ಧತೆಯ ನವೋದಯ ಚಿಹ್ನೆಗಳವರೆಗೆ ಸಂಸ್ಕೃತಿ ಮತ್ತು ಯುಗ ಯುಗಗಳಿಂದ ಇದು ಮೆಚ್ಚುಗೆಯನ್ನು ಪಡ್ಕೊಂಬಂದಿದೆ, ಈ ಕೆನ್ನೆಯ ಗುಳಿ ಡಿಂಪಲ್. ಹಾಗಾಗಿ ಜುಲೈ 9ನೇ ತಾರೀಕು ಇವತ್ತು ರಾಷ್ಟ್ರೀಯ ಡಿಂಪಲ್ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸುಲಕ್ಷಣ ಗುಣಲಕ್ಷಣದ ಬಗ್ಗೆ ಸಾಮೂಹಿಕ ಆಕರ್ಷಣೆ ಹೆಚ್ಚೆಚ್ಚು ನಡೀತಾ ಇದ್ದರೂ ಕೂಡ ಇದರ ಮೂಲ ಅಂದರೆ ರಾಷ್ಟ್ರೀಯ ಡಿಂಪಲ್ ದಿನದ ಆರಂಭ ಸ್ವಲ್ಪ ಮಸ್ಕಾಗಿದ್ದರೂ ಕೂಡ 2012 ಸುಮಾರಿಗೆ ಇದು ಸಾಮಾಜಿಕ ಮಾಧ್ಯಮದಿಂದ, ಅದರ ಆಳದಿಂದ ಉಕ್ಕಿ ಬಂತು ಅಂತೇಳಿ ಹೇಳ್ತಾರೆ. ಈ ದಿನ ಅನೇಕರ ಹೃದಯಗಳಲ್ಲಿ ಬೇಗನೆ ಸ್ಥಾನ ಪಡೆದಿರ್ತಕ್ಕಂಥದ್ದು ಈ ಒಂದು ನ್ಯಾಷನಲ್ ಡಿಂಪಲ್ ಡೇ. 2012 ಇದು ಮಸ್ಕಾಗಿ ಆರಂಭ ಆಯಿತು. ಇದು ಮೊದಲ ರಾಷ್ಟ್ರೀಯ ಡಿಂಪಲ್ ದಿನ. ಡಿಂಪಲ್ ಸೌಂದರ್ಯ ಮತ್ತು ಅದರ ಸಾಂಸ್ಕೃತಿಕ ಮಹತ್ವವನ್ನು ಆಚರಿಸೋದಕ್ಕೆ ಬಯಸೋದಕ್ಕೆ ಡಿಂಪಲ್ ಉತ್ಸಾಹಿಗಳ ಗುಂಪೊಂದು ಇದನ್ನು ಪ್ರಸ್ತಾಪಿಸಿದ ನಂತರ ಮೊದಲ ರಾಷ್ಟ್ರೀಯ ಡಿಂಪಲ್ ದಿನವನ್ನು ಜುಲೈ 9ನೇ ತಾರೀಕು 2012 ಇದನ್ನು ಶುರು ಮಾಡಿದ್ರು. 2013 ಇದರ ಜನಪ್ರಿಯತೆ ತುಂಬ ಹೆಚ್ಚು ಹೆಚ್ಚು ಆಗ್ತಾ ಬಂತು. ಎರಡನೇ ರಾಷ್ಟ್ರೀಯ ಡಿಂಪಲ್ಸ್ ದಿನದಲ್ಲ ಭಾಗವಹಿಸಿಕೆಯಲ್ಲಿ ತುಂಬ ಹೆಚ್ಚು ಜನಗಳ ಭಾಗವಹಿಸಿಕೆ ಕಂಡುಬಂದರೂ ಕೂಡ ಹೆಚ್ಚು ಜನ ಡಿಂಪಲ್ಗಳ ಅನನ್ಯತೆ ಮತ್ತು ಮೋಡಿಯನ್ನು ಗುರುತಿಸಿದ್ರು. ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಈ ಡಿಂಪಲ್ಗಳಿರೋ ಜನರ ಬಗೆಗಿನ ಚಿತ್ರ ಮತ್ತು ಕಥೆಗಳು ತುಂಬಿಕೊಳ್ತು, ಒಂದಕ್ಕೊಂದು ಕಥೆಗಳು ಹುಟ್ಕೊಳ್ತು. ಅದಾದಮೇಲೆ 2014 ಸೆಲೆಬ್ರಿಟಿಗಳ ಭಾಗವಹಿಸುವಿಕೆ ಶುರುವಾಯಿತು ಈ ಡಿಂಪಲ್ ಕುರಿತಾಗಿ. 2015 ಡಿಂಪಲ್ ಹೇಗೆ ಬರುತ್ತೆ ಅಂಥೇಳಿ ಸಂಶೋಧನೆ ಶುರುವಾಯಿತು. ನೋಡಿ ಹೇಗಿದೆ ಮುಖದ ವೈಶಿಷ್ಟ್ಯ ಮತ್ತು ಆ ಜನರ ಗ್ರಹಿಕೆಗಳ ಮೇಲೆ ಅದರ ಪ್ರಭಾವದ ಮೇಲೆ ಹೊಸ ಬೆಳಕನ್ನು ಚೆಲ್ತಕ್ಕಂಥ ಒಂದು ಪ್ರಯತ್ನ ಆರಂಭ ಆಯಿತು. ಡಿಂಪಲ್ಗಳ ತಳಿಶಾಸ್ತ್ರ, ಸಾಂಸ್ಕೃತಿಕ ಮಹತ್ವವನ್ನು ಅಧ್ಯಯನ ಮಾಡೋದಕ್ಕೆ ಸಂಶೋಧಕರು ರಾಷ್ಟ್ರೀಯ ಡಿಂಪಲ್ ದಿನವನ್ನು ಒಂದು ಅವಕಾಶವನ್ನಾಗಿ ಬಳಸ್ಕೊಂಡ್ರು. 2016 ಡಿಂಪಲ್ ಬಗ್ಗೆ ಮೆಚ್ಚುಗೆ ಜಾಸ್ತಿ ಆಯಿತು. ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆಯೇ ಸೃಷ್ಟಿಯಾಗಿ ಹೋಗ್ಬಿಡ್ತು. ನೆಚ್ಚಿನ ಡಿಂಪಲ್ಸ್ಗಳು, ಸೆಲೆಬ್ರಿಟಿಗಳು, ಕುಟುಂಬದ ಸದಸ್ಯರು, ಸ್ನೇಹಿತರು ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಡಿಂಪಲ್ಗಳನ್ನು ಹಂಚಿಕೊಂಡ್ರು. 2017 ಡಿಂಪಲ್ಗಳ ಬಗ್ಗೆ ಜಾಗೃತಿ ಆಯಿತು. 2018 ಡಿಂಪಲ್ ಕಲೆ ಮತ್ತು ಆ ಸೃಜನಶೀಲತೆಯನ್ನು ಜನ ಮೆಚ್ಚಿಕೊಂಡ್ರು, ಆ ಫ್ಯಾಷನ್ ಮತ್ತು ವಿನ್ಯಾಸವನ್ನು ಸೃಷ್ಟಿ ಮಾಡಿದ್ರು. 2019 ಡಿಂಪಲ್ ಎಜುಕೇಷನ್ ಅಂತ ಕೂಡ ಶುರುವಾಯಿತು. 2020 ಡಿಂಪಲ್ ಗ್ರೂಪ್ ಬಂತು. 2021 ಡಿಂಪಲ್ ಸೆಲೆಬ್ರೇಷನ್ ಒಟ್ಟೊಟ್ಟಾಗಿ ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿದ್ರ ಆ ಒಂದು ಪುಟ್ಟ ಗುಳಿ ಎಲ್ಲ ಜನಗಳನ್ನು ಮಂತ್ರಮುಗ್ಧಗೊಳಿಸಿ ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡು ಬಂತು.

ಶ್ರೀರಾಮಚಂದ್ರ ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆ ಇತ್ತು. ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ ಮುದ್ದಾದ ಚಂದದ ಚೆಲುವೆಯ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಚೆಲುವಿನ ಚಿತ್ತಾರ ಚಿತ್ರದ ಗೀತೆ ಮೂಡಿ ಬರುತ್ತೆ ಈಗ. ಕುನಾಲ್ ಗಂಜವಾಲ ಮತ್ತು ಶ್ರೇಯಾ ಘೋಷಾಲ್, ಸ್ಟೆಫಿನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಮರೆಯಲಾಗದ ಕ

ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶಮಿತಾ ಮನಾಡ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ರಾಷ್ಟ್ರೀಯ ಡಿಂಪಲ್ ದಿನ. ನೋಡಿ, ಇತಿಹಾಸ ಮತ್ತು ಸಂಸ್ಕೃತಿಗೆ ನಾವು ಒಂದು ನಮಸ್ಕಾರನ ಹೇಳಲೇಬೇಕು. ಶತಮಾನಗಳಿಂದ ಪ್ರಪಂಚದಾದ್ಯಂತ ಇರುವ ಸಂಸ್ಕೃತಿಗಳು, ಎಲ್ಲ ಸಂಸ್ಕೃತಿಗಳು ಕೂಡ ಈ ಡಿಂಪಲ್ಗಳನ್ನು ಮೆಚ್ಚಿಕೊಂಡಿದೆ, ಕೆನ್ನೆಯ ಗುಳಿಯನ್ನು ಮೆಚ್ಚಿಕೊಂಡಿದೆ. ಅವುಗಳನ್ನು ಸೌಂದರ್ಯ ಮತ್ತು ಅದೃಷ್ಟ ಮತ್ತು ಯೌವನದೊಂದಿಗೆ ಸಂಯೋಜಿಸದೆ ಕೂಡ ಈ ಒಂದು ಸುಲಕ್ಷಣದ ಗುಣ ಲಕ್ಷಣ ಯುಗ ಯುಗಗಳಿಂದ ಹೇಗೆ ಪ್ರಿಯ ಆಗಿದೆ ಅಂತನ್ನೋದನ್ನು ನಾವು ನೋಡ್ತಾ ಹೋದರೆ ಅದು ಅದಕ್ಕೆ ಅಂತ್ಯವೇ ಇಲ್ಲ, ಆರಂಭ ಎಲ್ಲ ಆಯಿತು ಅಂತ ಗೊತ್ತೇ ಇಲ್ಲ. ಆ ಕೆನ್ನೆಯ ಗುಳಿಯ ನಗು ಯಾರನ್ನು ಆಕರ್ಷಿಸೋಲ್ಲ, ಆ ಒಂದು ವಿಶೇಷವಾದ ನಗು ಯಾರಿಗೆ ಇರುತ್ತೋ ಅವರು ಅದೃಷ್ಟದ ಸಂಕೇತ ಅಂಥೇಳಿ ಹೇಳ್ತಾರೆ. ಏನೇ ಆಗಲಿ ಬಿಡಿ, ಡಿಂಪಲ್ ಇರೋ ಎಲ್ಲರಿಗೂ ಇವತ್ತಿನ ಡಿಂಪಲ್ ದಿನದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸುಂದರ ಪಾರಿಜಾತದ ಗೀತೆ. ಜಾಣ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಇವತ್ತು ನ್ಯಾಷನಲ್ ಡಿಂಪಲ್ ಡೇ. ಆ ಕೆನ್ನೆಯ ಮೇಲಿನ ಒಂದು ಗುಳಿ ಅವರ ನಗುವನ್ನು, ಆ ನಗುವಿನ ಆಕರ್ಷಣೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ನನಗೂ ಕೂಡ ಕೆನ್ನೆಯಲ್ಲಿ ಗುಳಿ ಇದೆ ಅಂಥೇಳಿ ಸಾಕಷ್ಟು ಶ್ರೋತೃ ಬಂಧುಗಳು ಸಂದೇಶವನ್ನು ಕಳಿಸಿದ್ದಾರೆ. ಏನೇ ಆಗಲಿ, ಇವತ್ತು ನ್ಯಾಷನಲ್ ಡಿಂಪಲ್ ಡೇ. ಎಲ್ಲ ಕೆನ್ನೆಯಲ್ಲಿ ಗುಳಿ ಇರುವ ಡಿಂಪಲ್ ಸುಂದರಿಯರಿಗೆ ಶುಭಾಶಯಗಳನ್ನು ಹೇಳ್ತಾ ಒಂದು ಸುಂದರ ಹಾಡು. ಅಯೋಗ್ಯ ಚಿತ್ರದ ಗೀತೆ ವಿಜಯ ಪ್ರಕಾಶ್ ಮತ್ತು ಪಲಾಕ್ ಮುಚ್ಚಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜೇನಿ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೆನ್ ಪ್ಯಾರಚೂಟ್ ಏರ್ಡ್ರಾಫ್ಟ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿಗಳಾಗಿ ಮೂವರನ್ನು ನೇಮಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ. ಮಾಧ್ಯಮ ಕಾರ್ಯದರ್ಶಿ ಒಂದನೇ ಹುದ್ದೆಗೆ ಪಿ ತ್ಯಾಗರಾಜ್, ಎರಡನೇ ಹುದ್ದೆಗೆ ಆರ್ ಜಯಪ್ರಕಾಶ್, ಮೂರನೇ ಹುದ್ದೆಗೆ ರಾಘವೇಂದ್ರ ಭಟ್ ಅವರನ್ನು ನೇಮಕ ಮಾಡಲಾಗಿದೆ. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದ ಕೆಲವೆಡೆ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ನಾಳೆ ರಾಜ್ಯದಾದ್ಯಂತ ಮಳೆಯ ತೀವ್ರತೆ ಕಡಿಮೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆ ಬದಿ ಕುಸಿದಿರುವುದರಿಂದ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ. ಹೀಗಾಗಿ ರಾಜಾ ಸೀಟ್ ಉದ್ಯಾನಕ್ಕೆ ಇಂದಿನಿಂದ ಇದೇ 12ರವರೆಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಆದೇಶ ಹೊರಡಿಸಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ 36 ವರ್ಷಗಳ ಬಳಿಕ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: 10:32 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಮಧುರವಾದ, ಅಪರೂಪದ, ಸುಂದರವಾದ, ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಗುವ ಈ ಒಂದು ಗಂಟೆಯ ಅವಧಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋ ಅಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ

1972ರಲ್ಲಿ ಕಲ್ಪನಾ ಶ್ರೀನಾಥ್, ಕೆ ಎಸ್ ಅಶ್ವಥ್, ಲೀಲಾವತಿ, ರಮೇಶ್, ವಾದಿರಾಜ್, ನಾಗೇಂದ್ರ ಮುಂತಾದವರು ತಾರಾಗಣದಲ್ಲಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ನಿರ್ದೇಶನದಲ್ಲಿ ನಾಮೆಚ್ಚಿದ ಹುಡುಗ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ

ಕಾರ್ಯಕ್ರಮವನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಲಹೆ ಸೂಚನೆ ಮೆಚ್ಚುಗೆಗಳನ್ನು ನಮ್ಮ ವಾಟ್ಸಪ್ಗೆ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029 ಹಾಗೆ ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಆಫ್ ಜಿಮೇಲ್ ಡಾಟ್ ಕಾಮ್ಗೆ ಮಿಂಚಂಚೆ ಇಮೇಲ್ನ ಕಳಿಸಬಹುದು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಪ್ರಸಾರ ಇವಾಗ ಆಗತ್ತೆ. ಎಲ್ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ಚಿಕ್ಕಮ್ಮ ಚಿತ್ರದ ಗೀತೆ ಮೊದಲು ಮೂಡಿ ಬರುತ್ತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ವಿ ರಾಜು ಅವರ ಸಂಗೀತವಿದೆ. ಚಿಕ್ಕಮ್ಮ ಚಿತ್ರ ತೆರೆ ಕಂಡದ್ದು 1969 ಆರ್ ಸಂಪತ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಜಯಂತಿ, ಬಾಲಕೃಷ್ಣ, ಸ್ಮಿತಾ, ನರಸಿಂಹರಾಜು ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಹೃದಯ ಸಂಗಮ ಚಿತ್ರದ ಗೀತೆಯನ್ನು ಕೇಳ್ತೀರಿ. ಚಿವುದಯಶಂಕರ್ ಅವರ ಸಾಹಿತ್ಯವಿದೆ. ವಿಜಯ ಭಾಸ್ಕರ್ ಅದಕ್ಕೆ ಸಂಗೀತವನ್ನು ನೀಡಿದ್ದಾರೆ. ಹೃದಯ ಸಂಗಮ ಚಿತ್ರ ತೆರೆ ಕಂಡದ್ದು 1972 ರಾಶಿ ಬೇದಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಭಾರತಿ, ಕೆ ಎಸ್ ಅಶ್ವಥ್, ಬಾಲಕೃಷ್ಣ, ಜಯರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಈ ಹೊತ್ತಿನಲ್ಲಿ

ಬಂಗಾರದಂಥ ಗೀತೆಗಳನ್ನ ಕೇಳುವ ಈ ಸಮಯ. ಓಲ್ಡ್ ಈಸ್ ಗೋಲ್ಡ್ನ ಈ ಹೊತ್ತಿನಲ್ಲಿ ಮೂಡಿ ಬಂದ ಗೀತೆ ಬಂಗಾರದ ಮನುಷ್ಯ ಚಿತ್ರದಾಗಿತ್ತು. ಪಿ ಸುಶೀಲಾ ಧ್ವನಿಯಾಗಿದ್ದರು. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಬಂಗಾರದ ಮನುಷ್ಯ ಚಿತ್ರ ತೆರೆಕಂಡದ್ದು 1972 ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್ ಭಾರತಿ, ಬಾಲಕೃಷ್ಣ, ಎಂ ಪಿ ಶಂಕರ್, ಶ್ರೀನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಅಮರನಾಥ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಬಸವರಾಜ್ ಕೆಸ್ತೂರ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಅಮರನಾಥ್ ಚಿತ್ರ ತೆರೆ ಕಂಡದ್ದು 1978 ಕೆ ಮಣಿಮುರುಗನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ವಿಷ್ಣುವರ್ಧನ್, ಅಮರೇಶ್, ಸುಂದರಕೃಷ್ಣರಸ್, ಅಶ್ವಥ್, ಪ್ರಮೀಳಾ ಜೋಶಾಯ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ

ಮುಂದೆ ಪ್ರಸಾರವಾಗುತ್ತೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಎಂ ರಂಗರಾವ್ ಅವರ ಸಂಗೀತವಿದೆ, ಎಡಕಲಗುಡ್ಡದ ಮೇಲೆ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಮೂಡಿ ಬರುತ್ತೆ. ಎಡಕಲಗುಡ್ಡದ ಮೇಲೆ ಚಿತ್ರ ತೆರೆಕಂಡದ್ದು 1973 ಪುಣಕ ನಿರ್ದೇಶನ ಪುಟ್ಟಣ ಕಣಗಾಲ್ ಅವರದ್ದಾಗಿತ್ತು. ಜಯಂತಿ, ಆರತಿ, ಶಿವರಾಮ್, ರಂಗ, ಚಂದ್ರಶೇಖರ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಡಕಲ್ಲುಗುಡ್ಡದ ಮೇಲೆ ಚಿತ್ತದ ಒಂದು ಸುಂದರ ಗೀತೆ.

0: ಇನ್ನೂ ಚಂದ ಚಂದದ ಗೀತೆಗಳು ಮೂಡಿ ಬರುತ್ತೆ ಒಂದು ಪುಟ್ಟ ವಿರಾಮದ ನಂತರ.
1: ಹೋಗಬೇಕು ನಿಧಾನವೇನೆ ಪ್ರಧಾನ ಎಂದು ಮಾತು ಪಲುಟಾಪು.
2: ವಿವಿಧ ಭಾರತಿ 102.9 FM.

ಮಣ್ಣಿನ ಮಗಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪಿ ಸುಶೀಲಾ ಧ್ವನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜೇಶ್ವರ ರಾವ್ ಅವರ ಸಂಗೀತವಿತ್ತು. ಮಣ್ಣಿನ ಮಗಳು ಚಿತ್ರ ಬೆಳ್ಳಿತೆರೆಯಲ್ಲಿ ಮೂಡಿ ಬಂದದ್ದು 1974, ಸುಮಾರು 52 ವರ್ಷಗಳಾಯಿತು. ಎಂಥ ಸುಂದರ ಗೀತೆ. ಜಯಂತಿ, ಆರ್ ನಾಗೇಂದ್ರ, ಉದಯ್ಕುಮಾರ್, ಗಂಗಾಧರ್, ದಿನೇಶ್ ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಇವಾಗ ಪ್ರಸಾರವಾಗುತ್ತೆ ಬಂಗಾರದ ಹೂವು ಚಿತ್ರದ ಗೀತೆ. ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಬಂಗಾರದ ಹೂವು ಚಿತ್ರ ತೆರೆಕಂಡದ್ದು 1967, ಬಿ ಎ ಅರಸಕುಮಾರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ

0: ಪ್ರೀತಿಯ ಅಣ್ಣನ ಸ್ವಾಗತಕ್ಕೆ ತಂಗಿಯ ಸಂತೋಷ ಮುಗಿಲು ಮುಟ್ಟಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ.
1: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
2: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
1: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
2: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
0: ಪಿ ಸುಶೀಲ ಅವರ ಧ್ವನಿಯಲ್ಲಿ ಆಶೀರ್ವಾದ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಆಶೀರ್ವಾದ ಚಿತ್ರ ತೆರೆಕಂಡದ್ದು 1975 ಕುಣಿಗಲ್ ನಾಗಭೂಷಣ್ ಅವರ ನಿರ್ದೇಶನದಲ್ಲಿ ಆಶೀರ್ವಾದ ಚಿತ್ರ ಮೂಡಿ ಬಂತು. ಉದಯಕುಮಾರ್, ರಾಜೇಶ್, ರಾಜಶ್ರೀ, ನರಸಿಂಹರಾಜು, ವಿಜಯ್ ಕಲಾ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಇವಾಗ ಪ್ರಸಾರವಾಗುತ್ತೆ ಅಂಜಲಿಯವರ ಧ್ವನಿಯಲ್ಲಿ ಮಕ್ಕಳ ಭಾಗ್ಯ ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1976 KSL ಸ್ವಾಮಿ ರವಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ವಿಷ್ಣುವರ್ಧನ್, ದ್ವಾರಕೀಶ್, KS ಅಶ್ವಥ್, ಭಾರತಿ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು.

10:47 16 ಸೆಕೆಂಡ್ಗಳಾಗಿದೆ. ಗೋಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ. ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಜನ್ಮ ರಹಸ್ಯ ಚಿತ್ರದ ಗೀತೆ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಜನ್ಮ ರಹಸ್ಯ ಚಿತ್ರ 1972 ಮೂಡಿಬಂತು. ಡಾಕ್ಟರ್ ರಾಜ್, ಅಶ್ವಥ್, ಪಂಡ್ರಿಬಾಯಿ, ಭಾರತಿ, ದಿನೇಶ್, ದ್ವಾರಕೀಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಸ್ ಪಿ ಎನ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು.

ಮುದ್ದಾದ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಇನ್ನಷ್ಟು ಗೀತೆಗಳನ್ನು ಕೇಳಲೇಬೇಕು ಅನ್ನೋ ಆಸೆ ಕೂಡ ಬರದಲ್ಲೇ ಇರುತ್ತಾ ಹೇಳಿ ಮೂಡಿ ಬಂದ ಗೀತೆ ಹುಡುಗಾಟದ ಹುಡುಗಿ ಚಿತ್ರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಹುಡುಗಾಟದ ಹುಡುಗಿ ಚಿತ್ರ ತೆರೆಕಂಡದ್ದು 1976 ಅಮೃತಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರೀನಾಥ್, ದ್ವಾರಕೀಶ್, ಸಂಪತ್, ಅಂಬರೀಷ್, ಮಂಜುಳಾ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವ ಸಮಯ ನಮ್ಮಲ್ಲಿ ಇದೆ. ಸುಂದರವಾದ ಗೀತೆಯೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಿದು. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ರವಿಚಂದ್ರ ಚಿತ್ರದ ಗೀತೆ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ರವಿಚಂದ್ರ ಚಿತ್ರ ತೆರೆಕಂಡದ್ದು 1980 ಎ ವಿ ಶೇಷಗಿರಿ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬರುತ್ತೆ. ಡಾಕ್ಟರ್ ರಾಜ್, ಲಕ್ಷ್ಮಿ, ಸುಮಲತಾ, ವಜ್ರಮಣಿ, ಪಾಪಮ್ಮ ಮುಂತಾದವರು ತಾರಾಗಣದಲ್ಲಿದ್ದರು. ಈ ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿದು ಮಧ್ಯಾಹ್ನದ ಪ್ರಸಾರ ಆರಂಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ವರುಣ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಗೀತೆಗಳನ್ನು ಕೇಳಿ ಸಂತೋಷಪಟ್ಟ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ, ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸಿಎಸ್ಐಆರ್ ಯುಜಿಸಿ ನೆಟ್ ಜೂನ್ 2026 ಪರೀಕ್ಷೆಯ ಮುಂಗಡ ಪರೀಕ್ಷಾ ನಗರ ಮಾಹಿತಿ ಪತ್ರವನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಯು ಈ ತಿಂಗಳ 17 ಮತ್ತು 18 ನಡೆಯಲಿದ್ದು, ಅಭ್ಯರ್ಥಿಗಳು ಅಧಿಕೃತ ಜಾಲತಾಣದಿಂದ ಪರೀಕ್ಷಾ ನಗರ ವಿವರವನ್ನು ಪಡೆಯಬಹುದಾಗಿದೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜಿಸಿರುವ ಮಾನವ ಕೇಂದ್ರಿತ ವಾಣಿಜ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ನಡೆಯಲಿದೆ. ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 496 ಅಂಕಗಳ ಏರಿಕೆಯೊಂದಿಗೆ 76,999 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 149 ಅಂಕ ಇಳಿಕೆಯ ನಂತರ 24,025 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 4 ಪೈಸೆ ಇಳಿಕೆಯೊಂದಿಗೆ 95.52 ರೂಪಾಯಿಯಷ್ಟಿದೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಾಯಕಿ ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಹೈಪಿಚ್ ಧ್ವನಿ ಮತ್ತು ಅದರಲ್ಲಿರುವಂತಹ ಎನರ್ಜಿ ಕೇಳಿದರೆ ಸಾಕು, ಎಂತಹ ಬೇಸರದಲ್ಲಿದ್ದವರಿಗೂ ಮೈಯೆಲ್ಲ ಹೊಸ ಜೋಶ್ ಬರುತ್ತೆ. ಹೌದು, ಅವರೇ ದಕ್ಷಿಣ ಭಾರತದ ಹೆಮ್ಮೆಯ ಗಾಯಕಿ, ಹೈ ಎನರ್ಜಿ ಸಿಂಗರ್ ಅನುರಾಧ ಶ್ರೀರಾಮ್ ಅವರು. ಇವರು ಜುಲೈ 9, 1970 ಚೆನ್ನೈನಲ್ಲಿ ಜನಿಸ್ತಾರೆ. ಅನುರಾಧ ಅವರಿಗೆ ಬಾಲ್ಯದಲ್ಲೇ ಸಂಗೀತದ ವಾತಾವರಣ ಮನೆಯಲ್ಲಿ ಸಿಗುತ್ತೆ. ಹೆಸರಾಂತ ವಿದ್ವಾಂಸರಾದಂತಹ ಪಂಡಿತ್ ಮಣಿಕೃಷ್ಣ ಸ್ವಾಮಿ ಅವರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕರಗತ ಮಾಡಿಕೊಂಡಂತಹ ಇವರು ಕೇವಲ ಸಿನಿಮಾ ಗಾಯಕಿಯಲ್ಲ, ಅಮೆರಿಕಾದ ಪ್ರತಿಷ್ಠಿತ ವೆಸ್ಲಿಯನ್ ಯೂನಿವರ್ಸಿಟಿಯಲ್ಲಿ ಎಥ್ನೋ ಮ್ಯೂಸಿಕಾಲಜಿ ವಿಷಯದಲ್ಲಿ ಮಾಸ್ಟರ್ಸ್ ಪಡೆದಿರುವಂತಹ ಮಹಾನ್ ವಿದ್ವಾಂಸೆ ಕೂಡ. ಹೌದು, ಗಾಯಕಿಯಾಗುವುದಕ್ಕೂ ಮುನ್ನವೇ ಇವರು ರಜನಿಕಾಂತ್ ನಟನೆಯ ಕಾಲಿ ಎಂಬಂತಹ ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ರು ಅನ್ನುವಂಥದ್ದು ವಿಶೇಷ. ಈಗ ಕೇಳಿ ಅವರದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯನ್ನು. ಹಂಸಲೇಖ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅನುರಾಧ ಶ್ರೀರಾಮ್ ಅವರು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 6 ಭಾಷೆಗಳಲ್ಲಿ 4,000 ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅವರಿಗೆ ಒಂದು ರೀತಿಯ ವಿಶೇಷ ಒಡನಾಟ ಇದೆ. ಕನ್ನಡ ಭಾಷೆ ಅವರ ಮಾತೃಭಾಷೆ ಅಲ್ಲದೇ ಹೋದರೂ ಸಹ ಪ್ರತಿ ಪದದ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಕಲಿತು ಅವರು ಹಾಡಿದ ರೀತಿ ನಿಜಕ್ಕೂ ಅನನ್ಯ. ಕನ್ನಡ ಸಿನಿಮಾಗಳಲ್ಲಿ ಇವರು ಹಾಡಿದಂತಹ ಒಂದೊಂದು ಹಾಡು ಕೂಡ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಮೈಲುಗಲ್ಲುಗಳಾಗಿ ಉಳಿದುಬಿಟ್ಟಿವೆ. ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ಯಾರೇ ನೀನು ಚಲುವೆ ಚಿತ್ರದ ಹಾಡುಗಳನ್ನು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ. ಆ ದಿನಗಳಲ್ಲಿ ಆ ಹಾಡುಗಳು ಸೃಷ್ಟಿಸಿದಂತಹ ಹವಾ ಸಾಮಾನ್ಯದ್ದಲ್ಲ. ಹಂಸಲೇಖ ಅವರ ಮ್ಯೂಸಿಕ್ನಲ್ಲಿ ಮೂಡಿಬಂದಂತಹ ಹಾಡುಗಳಿಗೆ ಅವರು ಕೊಟ್ಟಂತಹ ಧ್ವನಿಯ ಹೈ ಎನರ್ಜಿ ಕಿಕ್ಕಿತ್ತಲ್ಲ, ಅದು ನಿಜಕ್ಕೂ ಇವತ್ತಿಗೂ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ನಾಗರ ಹಾವು ಚಿತ್ರದ ಗೀತೆಯನ್ನು ಕೇಳಿ. ಈ ಒಂದು ಗೀತೆಗೆ ಉಪೇಂದ್ರ ಹಾಗೂ ಅನುರಾಧ ಶ್ರೀರಾಮ್ ಅವರು ಧ್ವನಿಯಾಗಿದ್ದಾರೆ. ಗೀತೆಗೆ ಹಂಸಲೇಖ ಅವರ ಸಂಗೀತ ಹಾಗೆ ಸಾಹಿತ್ಯವಿದೆ. ಚಚ್ಚ ಚಚ್ಚ ಚಚ್ಚ ಚಚ್ಚ ಚಚ್ಚ ಚಚ್ಚ ಚಚ್ಚ

ಆತ್ಮೀಯ ಕೇಳಿದರೆ, ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅನುರಾಧ ಶ್ರೀರಾಮ್ ಅವರು ಸೂಪರ್ ಸ್ಟಾರ್ ಉಪೇಂದ್ರ ಅವರ ನಟನೆಯ ನಾಗರಹಾವು ಚಿತ್ರದ ಯಾಕಿಂಗ್ ಆಡ್ತೀಯ ಹಾಡನ್ನು ಈಗ ನೀವು ಕೇಳಿದ್ರಿ. ಹಾಗೆಯೇ ದರ್ಶನ್ ಅವರ ನಟನೆಯ ಸ್ನೇಹನ ಪ್ರೀತಿನ ಚಿತ್ರದಲ್ಲಿ ಡವ ಡವ ಎಂದಿದೆ ಹೃದಯ ಈ ಒಂದು ಗೀತೆಯ ಮೆಲೋಡಿ ಇರಲಿ, ಪ್ರತಿಯೊಂದು ಹಾಡಿನಲ್ಲೂ ಇವರು ಕನ್ನಡಿಗರಿಗೆ ವಿಭಿನ್ನ ರಸದೌತಣವನ್ನು ನೀಡಿದ್ದಾರೆ. ಹಾಗೆಯೇ ಮೊದಲ ಸಲ ಚಿತ್ರದ ಶೀರ್ಷಿಕೆಯ ಗೀತೆಯಂತೂ ಕೇಳುಗರ ಕಿವಿಗೆ ಇಂಪನೆರೆದಿತ್ತು. ಸ್ಯಾಂಡಲ್ವುಡ್ನ ದಿಗ್ಗಜ ಸಂಗೀತ ನಿರ್ದೇಶಕರಾದ ಹಂಸಲೇಖ, ಗುರುಕಿರಣ್, ಸಾಧು ಕೋಕಿಲ ಅವರ ನೆಚ್ಚಿನ ಗಾಯಕಿಯಾಗಿ ಇವರು ದಶಕಗಳ ಕಾಲ ರಂಜಿಸಿದ್ದಾರೆ. ಅನ್ಯ ಭಾಷಿಕರಾದರೂ ಕನ್ನಡದ ಹಾಡುಗಳಿಗೆ ಅವರು ತುಂಬುತ್ತಿದ್ದಂತಹ ಆ ಎಮೋಷನ್ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇದೀಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಸ್ನೇಹನ ಪ್ರೀತಿನ ಚಿತ್ರದ ಗೀತೆಯನ್ನು ಕೇಳಿ. ಕುನಾಲ್ ಗಾಂಜಾವಾಲ ಅವರೂ ಸಹ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

ಅನುರಾಧ ಶ್ರೀರಾಮ್ ಅವರ ಸಾಧನೆಗೆ ಸಂದ ಪ್ರಶಸ್ತಿಗಳ ಪಟ್ಟಿ ಕೂಡ ದೊಡ್ಡದಿದೆ. ತಮಿಳುನಾಡು ಸರ್ಕಾರದ ಅತ್ಯುನ್ನತ ಕಲೈಮಾಮಣಿ ಗೌರವ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಸರ್ಕಾರಗಳಿಂದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ, ರಾಜ್ಯ ಪ್ರಶಸ್ತಿಗಳು ಹಾಗೂ ಪ್ರತಿಷ್ಠಿತ ಫಿಲಂಫೇರ್ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಅನುರಾಧ ಅವರನ್ನು ನೋಡಿದರೆ ನಮಗೆ ಮೊದಲು ನೆನಪಾಗೋದು ಅವರ ಧ್ವನಿಯಲ್ಲಿ ಸದಾ ತುಂಬಿರುವಂತಹ ಆ ಅಸನ್ಮುಖಿ ಎನರ್ಜಿ. ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿರಲಿ, ಸ್ಟೇಜ್ ಪ್ರೋಗ್ರಾಮ್ ಇರಲಿ, ಅವರು ಸದಾ ಹಸನ್ಮುಖಿಯಾಗಿ ಮತ್ತು ಉತ್ಸಾಹದಿಂದ ಇರ್ತಾರೆ. ಇವರ ಪತಿ ಶ್ರೀರಾಮ್ ಪರಶುರಾಮ್ ಅವರು ಕೂಡ ಸಹ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತ

0: ಸಂಗೀತಗಾರರು. ಈ ಒಂದು ದಂಪತಿ ಸಂಗೀತ ಲೋಕದಲ್ಲಿ ತುಂಬಾ ಫೇಮಸ್ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಮೊದಲ ಸಲ ಚಿತ್ರದ ಗೀತೆಯನ್ನು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲೇ, ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.
1: ಐ ಲವ್ ಯು.

ಆತ್ಮೀಯ ಕೇಳುಗರೆ, 3 ದಶಕಗಳಿಗೂ ಹೆಚ್ಚು ಕಾಲ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಸದಾ ಹಸಿರಾಗಿರುವಂತಹ ಈ ಸ್ವರ ಮಾಧುರ್ಯಕ್ಕೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಅವರ ಹಾಡುಗಳು ನಮ್ಮ ಬದುಕಿನ ಸುಂದರ ನೆನಪುಗಳಾಗಿ ಸದಾ ಉಳಿಯಲಿ, ಅವರು ಇನ್ನಷ್ಟು ಚಂದದ ಹಾಡುಗಳಿಗೆ ಧ್ವನಿಯಾಗಲಿ ಅಂತ ಹಾರೈಸೋಣ. ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅನುರಾಧ ಶ್ರೀರಾಮ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮ ಕೇಳುಗರು, ಅನುರಾಧ ಶ್ರೀರಾಮ್ ಅವರ ಹಾಡುಗಳು ನಮಗೆ ತುಂಬ ಇಷ್ಟ ಆಗುತ್ತೆ, ಅವರ ಹಾಡುಗಳು ನಮಗೆ ಅಚ್ಚುಮೆಚ್ಚು ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ, ಇಂದ್ರ ಚಿತ್ರದಿಂದ. ಅನುರಾಧ ಶ್ರೀರಾಮ್ ಅವರು, ಕುನಾಲ್ ಗಾಂಜಾವಾಲಾ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನು ಪುನರಾರಂಭಿಸಬೇಕು.
0: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ. ಪುರುಷೋತ್ತಮ್ ಬಿಳಿಮಲೆ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ಪ್ರತಿ ಸಾರಿ ಹೇಳ್ತಾನೆ ಇರ್ತೀನಿ ನಾನು, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅಂತ ನಿಮಗೆ ಪ್ರತಿ ಸಲ ಕೇಳ್ತೀನಿ. ಈ ಸಲ ಸಹ ಅದನ್ನೇ ಕೇಳ್ತಾ ಇದ್ದೀನಿ, ಆದಷ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಿ. ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802237799. ಮತ್ತೊಮ್ಮೆ 0802237799. ಮತ್ತೊಂದು ಸಂಖ್ಯೆ 0802226392. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾದು ಅಂತ ತಿಳಿಸಿ. ನಾವು ನಿಮ್ಮ ಇಷ್ಟದ ಗೀತೆಗಳನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಈಗ ಕೇಳಿ ದಿಗ್ಗಜರು ಚಿತ್ರದ ಗೀತೆಯನ್ನು. ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಲಕ್ಷ್ಮಿ ಅವರೇ?
1: ಬೆಂಗಳೂರಲ್ಲಿ.
0: ಬೆಂಗಳೂರಿನಿಂದನಾ? ಏನ್ ಮಾಡಿದ್ರಿ ತಿಂಡಿ ಇವತ್ತು?
1: ತಿಂಡಿ ಇವತ್ತು ಇಡ್ಲಿ.
0: ಇಡ್ಲಿ ಮತ್ತೆ ಚಟ್ನಿನಾ?
1: ಹೌದು, ಇಡ್ಲಿ ಮತ್ತೆ ಚಟ್ನಿ ಮತ್ತೆ ಸಾಂಬಾರು.
0: ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು ನಿಮಗೆ?
1: ನಂಗೆ ಕ್ಷೇಮವೇ ಕುಶಲವೇ ಮೂವಿಯಿಂದ ನಾ ಟೆಲಿಫೋನ್ ಗೆಳತಿ ಸಾಂಗ್ ಬೇಕಿತ್ತು.
0: ನಿಮ್ಗೆ ತುಂಬಾ ಇಷ್ಟನಾ ಗೀತೆ?
1: ಹೌದು
0: ಖಂಡಿತ, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಧನ್ಯವಾದ. ಈಗ ಕೇಳಿ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದರೆ, ಮಾತಾಡ್ಸೋಣ ಬನ್ನಿ ಅವರನ್ನ. ಹಲೋ,
1: ನಮಸ್ತೆ ಸರ್, ಹೇಗಿದ್ದೀರಾ?
0: ನಮಸ್ಕಾರ, ನಾನ್ ಚೆನ್ನಾಗಿದ್ದೀನಿ. ಯಾರು ಮಾತಾಡ್ತಾ ಇರೋದು?
1: ನಾಗರತ್ನ ಸರ್.
0: ನಾಗರತ್ನ ಮೇಡಮ್, ನಮಸ್ಕಾರ. ಏನ್ ಮಾಡಿದ್ರಿ ಬೆಳಗ್ಗೆ ಇವತ್ತಿಂಡಿ?
1: ಬಸ್ಸಾರು ಮುದ್ದೆ ಸರ್.
0: ಬಸ್ಸಾರು ಮುದ್ದೆ ಬೆಳಗ್ಗೆ ಮುದ್ದೆ ಮಾಡ್ಬಿಟ್ಟಿದ್ದೀರಾ?
1: ಹಾ ಸರ್, ನಮ್ಗೆ ಹೆಚ್ಚಿಗೆ ಸ್ವಲ್ಪ ದೊಡ್ಡಬಳ್ಳಾಪುರ ಕಡೆಯವರು, ಹಂಗಾಗಿ ಜಾಸ್ತಿ ಮುದ್ದೆನೆ ಮಾಡೋದು.
0: ಹಾ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? ನಾನಿನ್ನ ಮರೈಲಾರ ಚಿತ್ರದಿಂದ ಎಲ್ಲೆಲ್ಲಿ ನೋಡಲಿ.
0: ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಣುವೆ. ಓಕೆ, ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಮೇಡಮ್. ಈಗ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆಯನ್ನ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೇಳುವರು ಕರೆ ಮಾಡಿದರೆ ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಮಂಜಪ್ಪ ಅಂತ, ಯಲಂಕ ನಿಟ್ಟವನಿಲ್ಲ.
0: ಹಾ ಹಾ ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ಕಲ್ಲು ಸಕ್ಕರೆ ಚಿತ್ರದ ಇದು ಎಣ್ಣಿನ ಒಡವೆ ತಾಳ್ಮೆ.
0: ಹಾ ಹಾ,
1: ನಿನ್ನೆ ಜನ್ಮದ ಹಿರಿಮೆ ಅಂತ.
0: ಖಂಡಿತ ಸರ್, ನೀವು ಇಷ್ಟಪಡುವಂತಹ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್,
0: ಧನ್ಯವಾದ ಸರ್. ಈಗ ಕೇಳಿ ಕಲ್ಲು ಸಕ್ಕರೆ ಚಿತ್ರದ ಗೀತೆಯನ್ನ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ, ಎನ್ ಎಸ್ ತ್ಯಾಗರಾಜನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.
2: ಈ ಮನೆಯ

0: ಆತ್ಮೀಯ ಕೇಳುಗರೆ, ಇನ್ನೊಬ್ಬ ಕೇಳುಗರು ನಮಗೆ ಕರೆ ಮಾಡಿದರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸುರೇಶ್ ಅಂತ ಹೇಳಿ, ಬಿಎಲ್ ಫ್ಯಾಕ್ಟ್ರಿಯಿಂದ ಮಾತಾಡ್ತೀನಿ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ.
0: ಏನ್ ಮಾಡ್ತಾ ಇದ್ದೀರಿ ತಾವೀಗ ಸದ್ಯಕ್ಕೆ? ಹಾ ಸರ್, ಕೇಳಿಸಿದೆ, ಹೇಳಿ ಹೇಳಿ.
1: ನನಗೆ ಪರಾಜಿತ ಚಿತ್ರದಿಂದ ಹಾಡು ಎಸ್ ಪಿ ಬಳಸುಮನ ಎಸ್ ಎನ್ ಕೆ ಹಾಡಿರುವಂತ ಸಾಂಗು.
0: ಹಾ ಸರ್, ಖಂಡಿತ.
1: ಹಾಡು ನನಗೆ ಪ್ರಿಯವಾದ ಸಾಂಗ್ ಅದು. ದಯವಿಟ್ಟು ಪ್ರಸಾರ ಮಾಡಿ.
0: ಖಂಡಿತ ಸರ್. ಏನ್ ಕೆಲಸ ಮಾಡ್ಕೊಂಡಿದ್ರಿ ತಾವು?
1: ನಾನು ಬಿಎಲ್ ಅಲ್ಲಿ, ನಾನೊಬ್ಬ ಅಂಧ ಕಾರ್ಮಿಕ, ಬ್ಲೈಂಡ್. ನಾ ಇಲ್ಲಿ ಮೆಟೀರಿಯಲ್ ಇನ್ಸ್ಪೆಕ್ಷನ್ ಮಾಡಕ್ಕೆ ಕೊಟ್ಟಿದ್ದಾರೆ.
0: ಹಾ ಸರ್, ಖಂಡಿತ.
1: ಮಿಷಿನ್ ಮೇಲೆ ಆಗ್ಬರ್ತಲ್ಲ, ಸಿ ಎಂ ಸಿ ಮೇಲೆ ಆಗ್ಬರ್ತಲ್ಲ, ಸಿ ಎಂ ಸಿ ಮಿಷಿನ್ ಮೇಲೆ ಮತ್ತೆ ಲೇಜ್ ಮಿಷಿನ್ ಮೇಲೆ ಆಗ ಬಂದಂತ ಮೆಟೀರಿಯಲ್ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿ ಕೊಡ್ಬೇಕು.
0: ಹಾ ಸರ್, ಖಂಡಿತ.
1: ಅದು ಇನ್ಸ್ಪೆಕ್ಷನ್ ಮಾಡಕ್ ಕೊಟ್ಟಿದ್ದಾರೆ.
0: ಹಾ ಸರ್, ಖಂಡಿತ ಸರ್. ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ತುಂಬಾ ಧನ್ಯವಾದ.
0: ಧನ್ಯವಾದ ಸರ್. ಈಗ ಕೇಳಿ ಪರಾಜಿತ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ದೊಡ್ಡ ರಂಗೇಗೌಡರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ಮಾತಾಡ್ಸೋಣ, ಬನ್ನಿ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೀನಿ.
0: ಸರಸ್ವತಿ ಮೇಡಮ್ ನಮಸ್ತೆ. ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ಎಂತ ಸರ್,
0: ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ಅಂದೆ?
1: ನಾವು ಡ್ಯಾನ್ಸ್ ಅಂಗಡಿ, ಮತ್ತೆ ನಮಗೆ ತೋಟ ಉಂಟು ಸರ್.
0: ತೋಟ ಮಾಡಿದೀರಾ?
1: ಅಡಿಕೆ ತೋಟ ಎಲ್ಲ ಉಂಟು ಸರ್. ಮತ್ತೆ ಒಂದು ಡ್ಯಾನ್ಸ್ ಅಂಗಡಿ ಉಂಟು ಸರ್.
0: ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ನನಗೆ? ಧರ್ಮ ಚಿತ್ರದಿಂದ ಸರ್, ಸತ್ಯ ಧರ್ಮಗದೆ ಲೋಕ ಪಾವಣಿ ಗಂಗೆ ಅಂತ ಫಸ್ಟ್ ಗೆ ಬರ್ತದೆ. ಮತ್ತೆ ಸತ್ಯ ಧರ್ಮಗಳೇ ಪಾದ ಕಮಲಗಳಂತ.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್. ನಮಸ್ತೆ.
0: ನಮಸ್ತೆ. ಕೇಳಿ, ಧರ್ಮ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಈಗಾಗಲೇ ಹೇಳಿದ್ದೆ ಆರಂಭದಲ್ಲೇ, ಕರೆ ಮಾಡಿದವರು ಮತ್ತೆ ಮತ್ತೆ ಪುನಃ ಪುನಃ ಕರೆ ಮಾಡಬೇಡಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅಂತ. ಆದರೆ ಕೆಲವರಿಗೂ ಅದೇ ರೀತಿ ಮಾಡ್ತಾರೆ, ಪರವಾಗಿಲ್ಲ. ಈಗ ಇನ್ನೊಬ್ಬ ಕೇಳುಗರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ,
1: ಹಲೋ,
0: ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
1: ದೇವಿಕಾ ಅಂತ.
0: ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿ ಬರುತ್ತದು?
1: ಸುಂಕುತ್ಕಟ್ಟೆ.
0: ನಿಯರಾ? ಓಕೆ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು? ಮುತ್ತಿನ ಹಾರ ಚಿತ್ರದ ದೇವರು ಹೊಸದ ಪ್ರೇಮದ ದಾರ.

0: ಖಂಡಿತ ಮೇಡಮ್, ಪ್ರಸಾರ ಮಾಡ್ತೀನಿ. ಬೆಳಗ್ಗೆ ಏನ್ ತಿಂಡಿ ಮಾಡಿದ್ರಿ?
1: ದೋಸೆ ಚಟ್ನಿ.
0: ಆಹಾ, ಓಕೆ ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ಸ್
0: ಸರ್. ಧನ್ಯವಾದ ಮೇಡಮ್. ಈಗ ಕೇಳಿ ಮುತ್ತಿನ ಹಾರ ಚಿತ್ರದ ಗೀತೆಯನ್ನ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ, ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಆತ್ಮೀಯ ಕೇಳುಗರೇ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ಹಗರಿಬೊಮ್ಮನಳ್ಳಿ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರು, ನಿಮ್ಮ ಸಂದೇಶಗಳನ್ನು ಆದಷ್ಟು ನೋಡ್ತಾ ಇರ್ತೀವಿ. ನಿಮ್ಮ ಜೊತೆ ಇವತ್ತೇ ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು.
1: ಹೌದು ಸರ್.
0: ಹೇಗಿದ್ದೀರಿ?
1: ಚೆನ್ನಾಗಿದೆ ಸರ್. ತಾವು ಚೆನ್ನಾಗಿದೆ ಸರ್?
0: ಹಾ, ನಾನು ಆರಾಮಿದ್ದೀನಿ. ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು
1: ಸರ್? ಚಿತ್ರ ನಗಬೇಕಮ್ಮ ನಗಬೇಕು ಸರ್.
0: ಹಾ,
1: ಅದರಲ್ಲಿ ಆ ದೇವನು ಕರುಣಾಸಾಗರ ಅಂತ ಒಂದು ಹಾಡಿದೆ ನೋಡಿ ಸರ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರೋದಲ್ವಾ?
1: ಹಾ ಸರ್. ಹಾ ಸರ್,
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ಕೇಳಿ, ನಗಬೇಕಮ್ಮ ನಗಬೇಕು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ಆದರ್ಶ ಅಂತ, ತರೀಕೆರೆಯಿಂದ.
0: ಎಲ್ಲಿಂದ? ತರೀಕೆರೆಯಿಂದ ಕರೆ ಮಾಡ್ತಿದ್ದೀರಾ?
1: ಹೌದು.
0: ಏನು ಮಾಡ್ಕೊಂಡಿದ್ದೀರಾ ಸರ್ ತಾವು?
1: ನಾನು ಸಾಫ್ಟ್ವೇರ್ ಇಂಜಿನಿಯರ್.
0: ಹಾಂ ಹಾಂ ಹಾಂ. ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ಪ್ರೇಮದ ಕಾಣಿಕೆಯಿಂದ ಬಾನಿಗೊಂದು ಎಲ್ಲೇ ಎಲ್ಲಿದೆ ಅಂತ ಸಾಂಗ್ ಇದೆಯಲ್ಲ.
0: ಹಾಂ ಸರ್.
1: ಅದು ತುಂಬ ಅರ್ಥಗರ್ಭಿತವಾಗಿದೆ.
0: ಹಾಂ ಹಾಂ ಹಾಂ.
1: ಹಾಗಾಗಿ ತುಂಬ ಇಷ್ಟ, ಅದನ್ನು ಪ್ಲೇ ಮಾಡಿ.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಧನ್ಯವಾದ ಸರ್. ಈಗ ಕೇಳಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಆತ್ಮೀಯ ಕೇಳುಗರೆ, ಸಮಯ ಆಗ್ತಿದೆ 12:56:10. ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ನೀವು ಇಷ್ಟು ಹೊತ್ತು ಕೇಳಿದ್ರಿ. ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಮೆಚ್ಚಿನ ಹಾಡುಗಳು ಹಾಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆ. ಯಜಮಾನ ಚಿತ್ರದ್ದು, ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಶೇಕಡ 84.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಪರ್ಯಾಯವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೆಲವು ವಾರ್ಡ್ಗಳಲ್ಲಿ ಪ್ರತ್ಯೇಕ ಎಸ್ಐಆರ್ ನಡೆಸಲು ಮುಂದಾಗಿರುವುದನ್ನು ಪ್ರಶ್ನಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿಗೊಳಿಸಲು ಹೈಕೋರ್ಟ್ ಆದೇಶಿಸಿದೆ. ರಾಯಚೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ರಾಯಚೂರಿನಲ್ಲಿ ಇಂದು ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಚಾಲನೆ ನೀಡಿದರು. ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದು, ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದಾರೆ ಎಂದು ವರದಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ. ಸಂದೇಶ ಕಳಿಸಿದ್ದಾರೆ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳ ಅವರು. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅನುರಾಧ ಅವರ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಮಾಹಿತಿ ಹಾಗೂ ಹಾಡುಗಳು ತುಂಬ ಇಷ್ಟ ಆದುವಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಬ್ಬು ಅವರು ಸಂದೇಶವನ್ನು ಕಳಿಸಿದ್ದಾರೆ, ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ರಿ, ಹಾಡುಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಂದಿನ ಕಲಾವಾರ್ತೆ ಕಾರ್ಯಕ್ರಮ ಉತ್ತಮವಾಗಿತ್ತು ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿಂದ ಸಂದೇಶ ಕಳಿಸಿದ್ದಾರೆ. ಈ ದಿನದ ಬೆಳಗಿನ ಎಲ್ಲ ಹಾಡುಗಳು ಚೆನ್ನಾಗಿದ್ವು ಅಂತ ಟಿ ಸಿ ಪಾಳ್ಯದಿಂದ ದಯಾನಂದ ಮಟ್ವಾಕಟ್ಟರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಇಂದಿನ ಕಲಾಭಾರತಿಯಲ್ಲಿ ಪ್ರಸಾರವಾದಂತಹ ಅನುರಾಧ ಶ್ರೀರಾಮ್ ಅವರ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಮಧುರವಾಗಿದ್ದವು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸಂದೇಶ ಇನ್ನೋರ್ವ ಕೇಳುಗರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಗಾಯಕಿ ಅನುರಾಧ ಶ್ರೀರಾಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕುರಿತಾದ ಮಾಹಿತಿ, ಹಾಗೆಯೇ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂತಹ ಗೀತೆಗಳು ತುಂಬ ಚೆನ್ನಾಗಿದ್ವು ಅಂತ. ಇನ್ನು ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ. ಹಾಗೆಯೇ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಹಾಡುಗಳು ಕೇಳಿದ್ರೇ ನಿಜಕ್ಕೂ ತುಂಬ ಖುಷಿಯಾಗುತ್ತೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಾಗರತ್ನ ಅವರ ಸಂದೇಶ ಸಹ ತಲುಪಿದೆ. ನಾ ಮೆಚ್ಚಿದ ಹಾಡುಗಳು ಇವತ್ತು ನನಗೆ ತುಂಬ ಖುಷಿ ಕೊಡ್ತಾ ಇದ್ದಾವೆ, ನನ್ನ ಇಷ್ಟದ ಗೀತೆಗಳೇ ಪ್ರಸಾರ ಆದವು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನೆಲಮಂಗಲ ತಾಲೂಕಿನಿಂದ ಕಮಲಾಪುರ ಚೈತ್ರ ಡಿ ಎಂ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಕಲಾಭಾರತಿ ಹಾಗೂ ಕರೆಗೊಂದು ಹಾಡು ತುಂಬ ಚೆನ್ನಾಗಿ ಮೂಡಿಬಂತು ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕೇಳಿ ಗುರುಕಿರಣ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನು, ಚಲ್ಲಾಟ ಚಿತ್ರದ್ದು. ಹಾಗೆಯೇ ಈ ಒಂದು ಗೀತೆಗೆ ಗುರುಕಿರಣ್ ಅವರದ್ದೇ ಸಾಹಿತ್ಯ ಸಂಗೀತ ಇರುವಂತಹ ಗೀತೆ ಇದು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು

0: ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಆಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರಿ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟ್ರಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್, ಬಹ್ರೇನ್, ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು, ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹ್ರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹ್ರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದೇ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹ್ರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9-12 ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12 ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು, ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
4: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
5: ಸಿಕ್ಕಿಬಿದ್ರು.
6: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಗುರುವಾರದ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಮ್ಮ ನಾಡಿನ ಕುರಿತಾಗಿ, ನಮ್ಮ ನಾಡಿನ ಸಂಸ್ಕೃತಿಯ ಕುರಿತಾಗಿ ಅಥವಾ

ನಿಮ್ಮ ಸುತ್ತಮುತ್ತಲ ಇರುವಂತಹ ವಿಶೇಷ ತಾಣಗಳ ಕುರಿತಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ನೀವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೇಗಿದೆ? 0802230799. ಮತ್ತೊಮ್ಮೆ 0802230779. ಈ ಒಂದು ಸಂಖ್ಯೆ. ಮತ್ತೊಂದು ಸಂಖ್ಯೆ ಇದೆ, 0802226327. ಮತ್ತೊಮ್ಮೆ 0802226327. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ, ಅಂದರೆ ನಿಮ್ಮ ಇಷ್ಟದ ಅನ್ನೋದಕ್ಕಿಂತ ನಿಮ್ಮ ಸುತ್ತಮುತ್ತಲಿನ ವಿಶೇಷತೆಯ ಬಗ್ಗೆ, ವಿಶೇಷ ಸ್ಥಳಗಳ ಕುರಿತಾಗಿ ನಮಗೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ಈಗ ಮೊದಲಿಗೆ ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ಆ ನಂತರ ನಿಮ್ಮ ಜೊತೆ ನಾನು ಮಾತಾಡ್ತಾ ಸಾಕ್ತೇನೆ. ಈಗ ಕೇಳಿ ಲವ್ ಮಾಕ್ಟೈಲ್ ಚಿತ್ರದ ಗೀತೆಯನ್ನು. ಶ್ರುತಿ ವಿ ಎಸ್ ನಿಖಿಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ರಘು ದೀಕ್ಷಿತ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಏನಂತ ಅಂದರೆ, ನಮಗೆ ಸಂಖ್ಯೆ ಗೊತ್ತಾಗಲಿಲ್ಲ, ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳಿ ಅಂತ. ಖಂಡಿತ ನಿಮಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 0800-223-7799. ಮತ್ತೊಂದು ಸಂಖ್ಯೆ 0800-222-63927. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು, ನಿಮ್ಮ ಅಂದರೆ ನಮ್ಮ ನಾಡಿನ ಕುರಿತಾಗಿ ನೀವು ಮಾತಾಡಿದ್ರೆ ಖಂಡಿತ ನಮಗೆ ಖುಷಿಯಾಗುತ್ತೆ. ನಮ್ಮ ನಾಡಿನ ಸಂಸ್ಕೃತಿಯ ಕುರಿತಾಗಿ ನೀವು ಮಾತಾಡಿ. ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ಲೂಸಿಯ ಚಿತ್ರದ ಗೀತೆಯನ್ನು, ನವೀನ್ ಸಂಜು ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

0: ಆತ್ಮೀಯ ಕೆಳಗರೆ, ನಮ್ಮ ನಾಡು ಕಾರ್ಯಕ್ರಮಕ್ಕೆ ಈಗ ಮೊದಲ ಕೆಳಗರು ಕರೆ ಮಾಡಿದ್ದಾರೆ ಮಾತಾಡಬೇಕು ಅಂತ. ಈಗ ಕೇಳೋಣ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
1: ನಾವು ದೊಡ್ಡಬಳ್ಳಾಪುರದಿಂದ ಕಮಲಮ್ಮ ಅಂತ ಸರ್.
0: ಮೇಡಮ್ ನಮಸ್ತೆ. ನಮ್ಮ ನಾಡು ಕಾರ್ಯಕ್ರಮಕ್ಕೆ ಮಾತಾಡ್ಲಿಕ್ಕೆ ಸಿದ್ಧ ಇದ್ದೀರಾ?
1: ಮಾತಾಡ್ತೀನಿ.
0: ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ?
1: ನಮ್ಮೂರ ಹತ್ರ ದೊಡ್ಡಬಳ್ಳಾಪುರ ಜಾತ್ರೆ ಆಗೋದು, ಇದು ಘಾಟಿ ಸುಬ್ರಹ್ಮಣ್ಯಂದು, ನಮ್ ತಾಲೂಕೆ ಬರುತ್ತೆ ಅದು. ಅಲ್ಲಿ ದನಗಳು ಜಾತ್ರೆ ಅಂತ ನಡೆಯುತ್ತೆ, ಎತ್ತುಗಳು ದನಗಳು ಜಾತ್ರೆ ತುಂಬಾ ಚೆನ್ನಾಗಿ ನಡೀತು. ಒಂದ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನೋಡಕ್ಕೆ ಹೋಗೋ ಒಂದು ಆನಂದ ಇರುತ್ತೆ. ತುಂಬಾ ಸಿಂಗಾರ ಮಾಡಿರ್ತಾರೆ ಅದು, ದನಗಳು ಕಾಂಪಿಟೇಷನ್ ಇಟ್ಟಿರ್ತಾರೆ, 10 ಲಕ್ಷ 15 ಲಕ್ಷ ಅಂತ ದನಗಳು ನೋಡಿ ಖರೀದಿ ಮಾಡ್ತಾರೆ ಅಲ್ಲಿ. ಅದು ಕಣ್ ತುಂಬಿಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಾಯಂಕಾಲನೇ ಹೋಗ್ಬೇಕು ಆ ಜಾತ್ರೆಗೆ. ಅದೊಂದು ಆಯ್ತು, ಅದು ದೊಡ್ಡ ಜಾತ್ರೆ, ಅದು ತುಂಬಾ ಜನ ಸೇರ್ತಾರೆ. ನೈಟೇನೆ ಅದು ಜಾತ್ರೆಯಲ್ಲಿ ನೈಟೆ ಕೂತಿರ್ತಾರೆ ದೇವ್ರ ದರ್ಶನ ಮಾಡಕ್ಕೆ. ಅವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡೋದಿಕ್ಕೆ ಅದು ತುಂಬಾ ದೊಡ್ಡ ಜಾತ್ರೆ ಸರ್ ಅದೊಂದು. ಆಮೇಲೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಜಾತ್ರೆ ಅಂತ ನಡೆಯುತ್ತೆ ಮಾಘ ಮಾಸದಲ್ಲಿ, ಫೆಬ್ರವರಿ ತಿಂಗಳಲ್ಲಿ. ಅದು ತುಂಬಾ ದೊಡ್ಡದಕ್ಕೆ ತುಂಬಾ ಜನ ಸೇರ್ತಾರೆ. ಅದೊಂದು ಐತೆ. ಆಮೇಲೆ ಬಸವಣ್ಣ ಗುಡಿ ಅಂತ ಒಂದಿದೆ ಕಾಲೇಜ್ ರೋಡ್ ಅಲ್ಲಿ ಅಂತ, ಕೊಮ್ಗಡೆಯಪ್ಪ ಕಾಲೇಜ್ ರೋಡ್ ಅಲ್ಲಿ. ಅಲ್ಲಿನು ತುಂಬಾ ಚೆನ್ನಾಗುತ್ತೆ. ಅಲ್ಲಿ ಬೆಂಗಳೂರಲ್ಲಿ ಆಗ ನಡೆಯಿತ್ತು, ತಕ್ಕ ಮಟ್ಟಿಗೆ ಇಲ್ಲೂನು ಅದೇ ತರ ತುಂಬಾ ದೊಡ್ಡದ ಇದು ಜಾತ್ರೆ ಆಗುತ್ತೆ ಇಲ್ಲೂನು ಬಸವಣ್ಣಗುಡಿಯಲ್ಲಿ. ಅದೊಂದು ಐತೆ ಸರ್. ಆಮೇಲೆ ಹತ್ತಿರದಲ್ಲಿ ಮಧುರೆ ದೇವಸ್ಥಾನ ಇದೆ, ಹಿಂಗೆ ಸುತ್ತಮುತ್ತು ಇಷ್ಟು ಐತೆ ಸರ್.
0: ಅಲ್ಲೇ ಅಲ್ಲೇ ನಿಯರ್ ಅಲ್ಲಿ ಮಾಕಳಿ ದುರ್ಗ ಅಂತಿದೆ, ಗೊತ್ತಿದ್ಯಾ? ಮಾಕಳಿ ದುರ್ಗ ಘಾಟಿ ಸುಬ್ರಹ್ಮಣ್ಯ ನಿಯರ್ ಇದೆ ಅದು, ಮಾಕಳಿ ದುರ್ಗ ಅಂತ. ಅದು 600 ವರ್ಷ ಇತಿಹಾಸ ಇರುವಂತಹ ಕೋಟೆ ಅದು. ಅದು ಕೆಂಪೇಗೌಡರು ಕಟ್ಸಿದ್ರ ಅದನ್ನ, ಅದೇ ಮಾಕಳಿ ದುರ್ಗ ಅಂತ ಕರೀತಾರ ಅದನ್ನ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ, ಅಲ್ಲೇ ಹತ್ತಿರದಲ್ಲೇ.
1: ಹಲೋ,
0: ಹಲೋ, ಕೇಳಿಸ್ತಿದೆ?
1: ಹಾ
0: ಕೇಳಿಸ್ತಿದೆ ಮೇಡಮ್.
1: ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ.
0: ಈಗ ಕೇಳಿಸ್ತಿದ್ಯಾ?
1: ಈಗ ಕೇಳಿಸ್ತಾ ಇದೆ.
0: ಅದೇ ಮಾಕಳಿ ದುರ್ಗದ ಬಗ್ಗೆ ಹೇಳ್ತಾ ಇದ್ದೆ ನಾನು. ಹಾ ಮೇಡಮ್,
1: ನಾನು ಟಿವಿನಲ್ಲೇ ಹೇಳಿ ಸರ್, ನನ್ಗೇನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಫೋನಲ್ಲಿ.
0: ಓಕೆ ಮೇಡಮ್,
1: ಟಿವಿನಲ್ಲೇ ಕೇಳಿಸ್ಕೊಂತೀನಿ.
0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ನಾಡು ಕಾರ್ಯಕ್ರಮದಲ್ಲಿ, ಧನ್ಯವಾದ ನಿಮಗೆ. ಈಗ ಕೇಳಿ ತ್ರಿಭುವನ ಸೆವೆನ್ ಚಾರ್ಲಿ ಚಿತ್ರದ ಗೀತೆಯನ್ನ ಪಂಚಮ್ ಜೀವ ಅವರ ಧ್ವನಿಯಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ನೊಬೀನ್ ಪಾಲ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ನಮ್ಮ ಇನ್ನೊಬ್ಬ ಕೆಳಗರು ಕರೆ ಮಾಡಿದ್ದಾರೆ. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಯಾರು ಅಂತ ನೋಡೋಣ. ಹಲೋ ಹಲೋ, ಸಂಪರ್ಕ ಸಾಧ್ಯವಾಗ್ತಿಲ್ಲ, ಕರೆ ಕಟ್ ಆಗಿದೆ. ಈಗ ಯುವರತ್ನ ಚಿತ್ರದ ಗೀತೆಯನ್ನ ಕೇಳಿ, ಅರ್ಮನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಗೋಸ್ಪೀರ್ ಅವರ ಸಾಹಿತ್ಯಕ್ಕೆ ತಾಮನ್ SS ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ಇನ್ನೊಬ್ಬ ಕೆಳಗರು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ ಅಂತ ಕರೆ ಮಾಡಿದರೆ ಯಾರು ಅಂತ ನೋಡೋಣ. ಹಲೋ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಹಲೋ ನಮಸ್ತೆ ಸರ್, ನಾನು ನಾಗರಬಾವಿಯಿಂದ ರೇಖಾ ಅಂತ ಮಾತಾಡ್ತಾ ಇದ್ದೀನಿ, ಅನ್ನಪೂರ್ಣೇಶ್ವರಿ ನಗರ.
0: ನಮಸ್ಕಾರ ನಮಸ್ಕಾರ, ಏನ್ ಮಾಡ್ಕೊಂಡಿದ್ರಿ ಮೇಡಮ್?
1: ನಾವು ಗೃಹಿಣಿ, ಮನೇಲೇ ಇದ್ದೀವಿ ಸರ್. ನಾವು ಒಂದ್ ಕಣ್ಣೋಗ್ಬಿಟ್ಟಿದೆ, ನಮ್ಗೊಂದ್ ಕಣ್ ಕಾಣಲ್ಲ ಶುಗರ್ ಇಂದ. ಈಗ ವಾಕಿಂಗ್ ಮಾಡ್ಕೊಂಡು, ಮೊಮ್ಮಕ್ಳಿದ್ರೆ ಮೊಮ್ಮಕ್ಳ ಹತ್ರ ಆಟ ಆಡ್ಕೊಂಡು ಈಗ ವಾಕಿಂಗ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ನಾನು ನಾಗಮಂಗಲ ಮಂಡ್ಯ ಜಿಲ್ಲೆ ಬಗ್ಗೆ ಮಾತಾಡ್ತೀನಿ ಸರ್, ನಮ್ಮ ಊರು ಅದೇ ಹುಟ್ಟೂರು.
0: ಆಯ್ತು ಮೇಡಮ್, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತಾಡಿ.
1: ಮಾತಾಡ್ಬೋದಾ
0: ಮೇಡಮ್? ಮಾತಾಡಿ.
1: ಸ್ವಲ್ಪ ವಾಯ್ಸ್ ಕಡಿಮೆ ಕೇಳಿಸ್ತದೆ ಸರ್ ನಿಮ್ದು.
0: ಹೌದಾ, ಈಗ ಕೇಳಿಸಿದ್ಯಾ?
1: ಇವಾಗ ಕೇಳಿಸ್ತಾ ಇದೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ವೀರಭದ್ರೇಶ್ವರ ದೇವಸ್ಥಾನವಿದೆ. ಮತ್ತೆ ಅಲ್ಲಿ ಇನ್ನು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಮುಲ್ಕಟಮ್ಮ ದೇವಸ್ಥಾನ ಬರುತ್ತೆ ಸರ್. ಅಲ್ಲಿ ದೇವಸ್ಥಾನ ಅಂತ ಬಲು ಸುಂದರವಾಗಿದೆ ನೋಡೋದಿಕ್ಕೆ. ಮತ್ತೆ ಕೋಟೆ ಮಾರಮ್ಮ, ಸ್ವಾನ್ ಮಾಳಮ್ಮ. ನಾಗಮಂಗಲದಲ್ಲಿ ಫೆಬ್ರವರಿಗೆ ಜಾತ್ರೆ ಆಗುತ್ತೆ ಸರ್ ಅಲ್ಲಿ.
0: ಹಲೋ ಕೇಳಿಸ್ತಿದೆ, ಹೇಳಿ ಹೇಳಿ.
1: ಕೇಳಿಸ್ತಾ ಇದೆಯಾ? ನಾಗಮಂಗಲದಲ್ಲಿ ಫೆಬ್ರವರಿಲಿ ಜಾತ್ರೆ ಆಗುತ್ತೆ ಸರ್. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಬರ್ತಾರೆ, ತುಂಬಾ ಜನ ಬರ್ತಾರೆ ಹೋಗ್ತಾರೆ. ಮತ್ತೆ ಮುಂದೆ ಹೋದ್ರೆ ವೈದ್ಯನಾಥೇಶ್ವರ ದೇವಸ್ಥಾನವಿದೆ. ವೈದ್ಯನಾಥೇಶ್ವರ. ಹಲೋ.
0: ಹಾ ಮೇಡಮ್ ಕೇಳಿಸಿದೆ, ಹೇಳಿ.
1: ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ಮುಂದೆ ಆ ಕಡೆ ಬಂದ್ರೆ ಇದು ಉಳ್ಕಟ್ಟೆ.

0: ಗುರುಕಟ್ಟೆ ದೇವಸ್ಥಾನ ಬರುತ್ತೆ, ಪ್ರತಿ ವರ್ಷ ಫೆಬ್ರವರಿ ಜಾತ್ರೆ ಆಗುತ್ತೆ. ನಾಡದೇವತೆ, ನಾಡದೇವತೆ ಮುಕಟಮ್ಮ ಸರ್ ಅದು ಸ್ವಾಮಿಗಳಮ್ಮ. ಮತ್ತೆ ಅಲ್ಲಿ ಬಂದ್ರೆ ಕಾಂತಪುರ ಹತ್ರ ಇದು ಒಂದು ದೇವಸ್ಥಾನ ಬರುತ್ತೆ, ಎಂಡೇವರು ಅಲ್ಲಿ ಎಣ್ಣು ದೇವಸ್ಥಾನವಿದೆ. ಅಲ್ಲಿ ಉಚ್ಚಮ್ಮ ದೇವಸ್ಥಾನ ಇದೆ ಸರ್ ಅಲ್ಲಿ. ಹಲೋ.
1: ಹಾ ಮೇಡಮ್, ಕೇಳಿಸ್ತಿದೆ.
0: ಕೇಳಿಸ್ತಾ ಇಲ್ಲ ಸರ್ ನನ್ಗೆ.
1: ಕೇಳಿಸ್ತಿಲ್ವಾ?
0: ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ.
1: ಈಗ ಕೇಳಿಸ್ತಿದ್ಯಾ?
0: ಕೇಳಿಸ್ತಾ ಇಲ್ಲ ಸರ್ ನನ್ಗೆ. ಹಲೋ, ಹಲೋ.
1: ಸಂಪರ್ಕ ಕಡಿತವಾಗಿದೆ. ಅವರು ತುಂಬಾ ಚೆನ್ನಾಗಿ ಅವರ ಊರಿನ ಕುರಿತಾಗಿ ನಾಗಮಂಗಲದ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಕೇಳಿ ಪೊಗರು ಚಿತ್ರದ ಗೀತೆಯನ್ನ ಅನಿರುದ್ಧ್ ಶಾಸ್ತ್ರಿ ಅವರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಅನಿರುದ್ಧ್ ಶಾಸ್ತ್ರಿ ಅವರದ್ದೇ ಸಾಹಿತ್ಯ ಹಾಗೆ ಜಮಿನಿ ವಿಜಯ್ ಅವರ ಸಂಗೀತವಿದೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಕರೆ ಮಾಡಿದರೆ ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ, ಶಿವನಿಂದ ಮುರುಗೇಶಪ್ಪ ಅಂತ.
0: ನಮಸ್ತೆ ಸರ್, ಹೇಗಿದ್ದೀರಿ? ಸರ್ ಹೇಗಿದ್ದೀರಿ? ಹಲೋ
1: ಹಲೋ
0: ಸರ್, ಕೇಳಿಸ್ತಿಲ್ವಾ?
1: ಇಲ್ಲ, ಸ್ವಲ್ಪ ವಾಯ್ಸ್ ಕಡಿಮೆ ಇದೆ
0: ಸರ್. ಕೇಳಿಸ್ತಿದ್ಯಾ ಈಗ?
1: ಕೇಳ್ತದೆ.
0: ಹಾ ಸರ್, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತಾಡ್ತೀರಲ್ಲ ಈಗ ಸರ್, ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ?
1: ದೇವಸ್ಥಾನಗಳಿದೆ ನಮ್ಮಲ್ಲಿ, ಅಮೃತಾಪುರ ಅಂತ ಇದೆ ಸ್ವಲ್ಪ ಶಿವನಿ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ. ಅಮೃತಾಪುರದಲ್ಲಿ ಅಮೃತೇಶ್ವರ ದೇವಸ್ಥಾನ ಹೊಯ್ಸಳರ ಕಾಲದ್ದು, ಬಹಳ ವಿಶೇಷವಾದ ದೇವಸ್ಥಾನಗಳವೆಲ್ಲ. ಅಲ್ಲಿ ಪ್ರತಿನಿತ್ಯ ಊಟ ಎಲ್ಲ ನಡೀತದೆ, ಭಕ್ತರು ತುಂಬಾ ಬರ್ತಾರೆ. ಆಮೇಲೆ ಅದೇ ತರ ಇನ್ನೊಂದು ಇಲ್ಲಿ ಹಿರೇನಲ್ಲೂರಲ್ಲಿ ಹೊಯ್ಸಳ ದೇವಸ್ಥಾನ ಇದೆ. ನೋಡ್ತಕ್ಕಂತ ಸ್ಥಳಗಳು ಎಲ್ಲ ಸರ್ಕಾರದ ವತಿಯಿಂದ ಅವುಗಳನ್ನ ಯಾತ್ರಾ ಸ್ಥಳಗಳಾಗಿ ಪರಿವರ್ತನೆ ಆಗಿದಾವೆ. ನೋಡ್ಬೋದು, ಬಹಳ ಜನ ಬಂದವನ್ನೆಲ್ಲ ನೋಡ್ಬೋದು. ಅದೇ ತರ ಇನ್ನೊಂದು ಕಲತ್ತಿಗಿರಿ ಅಂತ ಇದೆ, ಕೇಳಿರ್ಬೇಕದು. ಕಲತ್ತಿಗಿರಿ ಅದು ಕೂಡ ಯಾತ್ರಾ ಸ್ಥಳ, ಪಕ್ಕ ಕೆಮ್ಮಣ್ಗುಂಡಿ ಸಿನಿಮಾ ಶೂಟಿಂಗ್ ಎಲ್ಲ ನಡೆದಿದ್ದಕ್ಕಂತ ಜಾಗ. ಇನ್ನು ಮುಂದೆ ಹೋದ್ರೆ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಬೆಟ್ಟಗಳಿದೆ,
0: ಬೆಟ್ಟದ ತಪ್ಪಲು.
1: ಬಹಳ ಮಲೆನಾಡನೆ ಹೆಬ್ಬಾಗಿಲು ಅಂತ ಹೇಳ್ತಾರೆ ಇಲ್ಲಿ.
0: ಹೌದು ಹೌದು,
1: ನಮ್ಮ ಗ್ರಾಮ ತರೀಕೆರೆ ಅಜ್ಜಂಪುರ ತಾಲೂಕುಗಳನ್ನ. ಹಾಗಾಗಿ ಬಹಳ ವಿಶೇಷವಾದ ದೇವಸ್ಥಾನಗಳು ಇಲ್ಲೆಲ್ಲ ಇದಾವೆ ಸ್ವಾಮಿ.
0: ಓಕೆ ಓಕೆ,
1: ಬಂದು ಯಾರಾದ್ರೂ ವೀಕ್ಷಕರು ಕೇಳಿಕೊಂಡವ್ರು ಯಾರಾದ್ರೂ ಬಂದು ಇಲ್ಲಿ ವಿಶೇಷವಾಗಿ ಭೇಟಿ ನೀಡಿ ವೀಕ್ಷಣೆ ಮಾಡಬಹುದೆಲ್ಲ.
0: ಬೇರೆ ಬೇರೆ ಏನಾದ್ರು ವಿಶೇಷತೆ ಇದೆಯಾ ಸರ್ ನಿಮ್ಮ ಊರಿನ ಹತ್ತಿರ?
1: ನಮ್ಮ ಊರಿನ ಹತ್ರ ಅದೇ ಒಂದು ಊರಿನ ಹತ್ರ ಅಂದ್ರೆ ಅದೇ ಅಮೃತಾಪುರ ಹಿರೇನಲ್ಲೂರು ದೇವಸ್ಥಾನಗಳಿದೆ, ಅವು ನೋಡಬಹುದು. ಹೊಯ್ಸಳದ ಕಾಲದವು ಎಲ್ಲ ಚೆನ್ನಾಗಿದಾವೆ, ಎಲ್ಲ ನೋಡ್ಕೊಂಡು ಹೋಗ್ಬಹುದು.
0: ಖಂಡಿತ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ನಾಡು ಕಾರ್ಯಕ್ರಮದಲ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಧನ್ಯವಾದ ಸರ್. ಈಗ ಕೇಳಿ ಯುವರತ್ನ ಚಿತ್ರದ ಗೀತೆಯನ್ನ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ, ತಮನ್ SS ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಸಮಯ 1:58:45 ಇಲ್ಲಿಗೆ ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಇಷ್ಟು ಹೊತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುವರಿಗೂ ಧನ್ಯವಾದ.
1: ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
2: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.
0: ಸಮಯ ಇನ್ನೇನು 2 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಸಮಯಾಗಿದೆ 2:15. ಈಗ ಕೇಳಿ ಸ್ಪಂದನ, ನಮ್ಮ ನಿಮ್ಮ ಮಾತು ಹಾಗೂ ಇಮೇಲ್ ಆಧಾರಿತ ಕಾರ್ಯಕ್ರಮ. ಈಗ ಕೇಳಿ ಸ್ಪಂದನ, ನಮ್ಮ ನಿಮ್ಮ ಮಾತು ಪತ್ರ ಹಾಗೂ ಇಮೇಲ್ ಆಧಾರಿತ ಕಾರ್ಯಕ್ರಮ. ಪ್ರಸ್ತುತಿ ಬಿಕೆ ಸುಮತಿ.
1: ಆತ್ಮೀಯ ಶ್ರೋತೃ ಬಾಂಧವರೇ, ಕೇಳ್ತಾ ಇದ್ದೀರಿ ನಿಮ್ಮ ಪ್ರೀತಿಯ ಸ್ಪಂದನ ಕಾರ್ಯಕ್ರಮ. ಏನಪ್ಪ ಇದು, ನಮ್ಮ ಪ್ರೀತಿ ಅಲ್ಲವೇ ಅಲ್ಲ, ನಮ್ಮ ಪತ್ರಗಳಿಗೆ ಉತ್ತರ ಕೊಟ್ರೆ ಮಾತ್ರ ಪ್ರೀತಿ, ಇಲ್ಲ ಅಂದ್ರೆ ಇಲ್ಲ ಅಂತೀರಾ? ಖಂಡಿತ ನೀವು ಹಾಗೆ ಅನ್ನಲ್ಲ ಅಂತ ಗೊತ್ತು. ಎಷ್ಟೆಲ್ಲ ಮಾತುಗಳು ಪ್ರೀತಿಯಿಂದ ಹೇಳ್ತೀರಿ. ನಿಮ್ಮ ಎಲ್ಲ ಪತ್ರಗಳನ್ನು ನೋಡೋಣ. ಒಂದು ವಿಶೇಷವಾದ ಒಂದು ವಿಚಾರ ಸುದ್ದಿ ಇದೆ. ವಯಸ್ಸು ಆಗೋದು ಮನಸ್ಸಿಗೆ ಅಲ್ಲ ದೇಹಕ್ಕೆ ಅಂತ ಹೇಳ್ತೀವಿ. ದೇಹ ಮನಸ್ಸು ಎರಡನ್ನೂ ಚೆನ್ನಾಗಿಟ್ಕೊಂಡ್ರೆ ಆರೋಗ್ಯಕರವಾದ ಸ್ಥಿತಿ ಇರುತ್ತೆ ಅನ್ನುವಂಥದ್ದು, ಶಾಂತಿಯುತ ಸ್ಥಿತಿ ಇರುತ್ತೆ ಅನ್ನುವಂಥದ್ದು, ಸಮನ್ವಯ ಇರುತ್ತೆ ಅನ್ನುವಂಥದ್ದು. ಯಾವುದಕ್ಕೂ ನಾವು ಇರಿಟೇಟ್ ಆಗುವ ಅಥವಾ ಕೋಪಿಸಿಕೊಳ್ಳುವ ಅಗತ್ಯ ಇರಲ್ಲ ಅನ್ನುವಂಥದ್ದು ಎಷ್ಟೆಲ್ಲ ಸಂಗತಿಗಳನ್ನು ಕೇಳ್ತಾ ಇರ್ತೀವಿ. ಈ ಧ್ಯಾನ ಆಗಿರಬಹುದು ಅಥವಾ ಆಧ್ಯಾತ್ಮಿಕ ಜಾಗಗಳಿಗೆ ನಾವು ಹೋಗೋದಾಗಿರಬಹುದು, ಕೂತು ಎಲ್ಲರೊಟ್ಟಿಗೆ ಒಂದು ಸ್ವಲ್ಪ ಚರ್ಚೆ ಮಾಡೋದಾಗಿರಬಹುದು, ಚಿಂತನ ಮಂಥನಗಳಾಗಿರಬಹುದು, ಇವೆಲ್ಲ ಯಾವಾಗಲೂ ನಮ್ಮನ್ನು ಜೀವಂತವಾಗಿ ಇಡುವಂಥದ್ದು, ಜೀವನ ಪ್ರೀತಿಯನ್ನು ಬೆಳೆಸುವಂಥದ್ದು. ನೋಡಿ, ಕರ್ನಾಟಕ ಮೂಲದ ನವನೀತಮ್ಮ ಅನ್ನೋರು, ಅವ್ರಿಗೆ 116 ವರ್ಷ. ತಿರುಮಲ ಬೆಟ್ಟವನ್ನ ಕಾಲ್ನಡಿಗೆಯಲ್ಲೇ ಹತ್ತಿದ್ರಂತೆ. ಎಂಥ ಆಶ್ಚರ್ಯ! ಎಷ್ಟೋ ಯುವಕರು ಅಯ್ಯೋ ನಾವು ಕಾರಲ್ಲಿ ಹೊರಟೋಗ್ತೀವಿ, ಅಲ್ಲೇ ಇಳಿತೀವಿ, ಟೈಮ್ ಆಗಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಶತಾಯುಷಿ ನವನೀತಮ್ಮ ಅವರು ತಿರುಮಲ ಬೆಟ್ಟವನ್ನ ಕಾಲ್ನಡಿಗೆಯಲ್ಲೇ ಹತ್ತಿದ್ರಂತೆ. ಅಲಿಪಿರಿ ಮಾರ್ಗದ ಮೂಲಕ ಬೆಟ್ಟ ಹತ್ತುತ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಅವರು. 11 ಕಿಲೋಮೀಟರ್ ದೂರದ

ಕಡಿದಾದ ಹಾದಿಯನ್ನ ಅವರು ಕ್ರಮಿಸಿದರು. ಸುಮಾರು 3,550 ಮೆಟ್ಟಿಲುಗಳನ್ನ ಈ ಇಳಿ ವಯಸ್ಸಲ್ಲಿ ನವನೀತಮ್ಮ ಅವರು ಏರಿದರು. ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ವೈರಲ್ ಆಗಿದೆ. ಅಜ್ಜಿಯ ದೈಹಿಕ ಕ್ಷಮತೆ ಮತ್ತೆ ದೈವ ಭಕ್ತಿಗೆ ತುಂಬಾ ಮೆಚ್ಚುಗೆ ವ್ಯಕ್ತ ಆಗಿದೆ. ತಿರುಪತಿ ತಿರುಮಲ ಟ್ರಸ್ಟ್ ಅವರು ಶತಾಯುಷಿ ನವನೀತಮ್ಮ ಅವರಿಗೆ ಮತ್ತೆ ಕುಟುಂಬಕ್ಕೆ ವಿಶೇಷ ವಿಐಪಿ ದರ್ಶನದ ವ್ಯವಸ್ಥೆಯನ್ನ ಮಾಡಿದರು. ಟಿಟಿಡಿ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ಎಲ್ಲರೂ ಕೂಡ ಅಜ್ಜಿಯನ್ನ ನೋಡೋದಕ್ಕೆ ಬಂದ್ರಂತೆ. ಎಂಥ ವಿಶೇಷ ಸಂಗತಿ ನೋಡಿ ಇದು. ಈ ರೀತಿಯ ಸಂಗತಿಗಳು ನಮಗೆ ಜೀವನಕ್ಕೆ ನಿಜವಾಗಿ ಸ್ಫೂರ್ತಿ. ಹೀಗೆ ಸ್ಫೂರ್ತಿ ಪಡೆಯುವಂತಹ ಸಂಗತಿಗಳು ನಿಮ್ಮ ಬಳಿ ಇದೆಯಾ? ಕಳಿಸ್ಕೊಡಿ, ಸ್ಪಂದನದಲ್ಲಿ ಓದೋಣ. ನೀವು ಕಳಿಸುವ ಸಂಗತಿಗಳಿಗೆ ಮೂಲ ಏನು ಅಂತ ಕೂಡ ಬ್ರಾಕೆಟ್ನಲ್ಲಿ ಬರೆದ್ರೆ ಒಳ್ಳೆಯದು. ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಪತ್ರಗಳನ್ನು ಬರೆಯುವಾಗ ಕೊಟ್ಟ ವಿಚಾರದ ಸುತ್ತ ಏನಾದರೂ ಒಂದು ಎರಡು ಸಂಗತಿಯನ್ನ ಹೇಳಿ, ಆಮೇಲೆ ನೀವು ಆ ವಾರದ ಅಂದರೆ 7 ದಿನದ ಅವಧಿಯಲ್ಲಿ ನೀವು ಕೇಳಿದಂತಹ ಯಾವುದಾದರೂ ನಿರ್ದಿಷ್ಟ ಕಾರ್ಯಕ್ರಮ, ನಿರ್ದಿಷ್ಟ ಸಮಯ, ಆ ಸಮಯದಲ್ಲಿ ನೀವು ಗಮನಿಸಿದ ಏನಾದರೂ ಸಂಗತಿ, ಇಂಥದನ್ನ ಸರಿಯಾಗಿ ಡೇಟ್ ಹಾಕಿ ಆ ಸಮಯದಲ್ಲಿ ಯಾರಿದ್ರು ಆರ್ಜೆ ಅಥವಾ ಯಾರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ರು ಅನ್ನೋದನ್ನೂ ಹೇಳಿ, ನೀವು ಏನನ್ನ ಗಮನಿಸಿದ್ರಿ ಅನ್ನೋಂಥ ಮಾತನ್ನ ಹೇಳಿ, ಆಗ ಸ್ಪಂದನಕ್ಕೆ ಒಂದು ರಂಗು ಬರುತ್ತೆ, ಒಂದು ಕಳೆ ಬರುತ್ತೆ. ವಾರ ವಾರದ ಮಾತುಗಳನ್ನು ನಾವು ಆಡ್ತಾ ಹೋಗಬಹುದು. ಆಡಳಿತದ ಬದಲಾವಣೆಗಳನ್ನು, ಸಮಯ ಬದಲಾವಣೆಗಳನ್ನು ಸೂಚಿಸ್ತಾ ಹೋದರೆ ನಿತ್ಯವೋ ಅದೇ ರಾಗ ಅದೇ ಹಾಡು ಆಗತ್ತೆ. ಈಗ ಅದೇ ರಾಗ ಅದೇ ಹಾಡು ಒಂದು ಹಾಡು ಕೇಳ್ಬಿಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ

0: ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು, ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ, ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು, ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭ.

ವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ನಮಸ್ಕಾರ, ನನ್ನ ಹೆಸರು ನಾಗರಾಜ್.
1: ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40:30. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಕವಿರತ್ನ ಕಾಳಿದಾಸ. ಈ ಒಂದು ಚಿತ್ರವನ್ನು ನಿರ್ದೇಶಕ ರೇಣುಕಾ ಶರ್ಮಾ ಅವರು ನಿರ್ದೇಶನ ಮಾಡಿದ್ದು, ಸರಸ್ವತಿ ಶ್ರೀನಿವಾಸ್, ವಿ ಎಸ್ ಮುರುಳಿ, ವಿ ಎಸ್ ಗೋವಿಂದು ಅವರು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಚಿತ್ರಕಥೆಯನ್ನು ಚಿವುದಯಶಂಕರ್ ಅವರು ಬರೆದಿದ್ದು, ಸಂಭಾಷಣೆಯನ್ನು ಸಹ ಅವರೇ ಬರೆದಿದ್ದಾರೆ. ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಪ್ರದಾ, ಕೆ ವಿಜಯ್, ನಳಿನಿ, ಟಿ ಎನ್ ಬಾಲಕೃಷ್ಣ, ಶ್ರೀನಿವಾಸ್, ಮೂರ್ತಿ, ಬಟ್ಟಿ, ಮಹದೇವಪ್ಪ, ಮುಸುರಿ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಚಿತ್ರದ ಎಲ್ಲ ಗೀತೆಗಳಿಗೆ ಸಂಗೀತವನ್ನು ಎಂ ರಂಗಾರಾವ್ ಅವರು ನೀಡಿದ್ದಾರೆ. ಹಾಗೆಯೇ ಚಿತ್ರದ ಏನು ಸಂಗೀತ ಏನು ಧ್ವನಿಯಾಗಿ ಶ್ಯಾಮಲಾ ಅವರು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದು, ಬಹುತೇಕ ಎಲ್ಲ ಗೀತೆಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಧ್ವನಿಯಾಗಿದ್ದಾರೆ. ಈಗ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಗಳನ್ನು.

ಅಕ್ಕಿ ಆರುತ್ತಿದೆ, ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಪ್ಪ ಗುರುಗುಡ್ತೀಯಾ? ಮಂಗ ಮರ ಏರುತ್ತಿದೆ, ಆ

ಸಮಯ ಆಗಿದೆ 2:59:10. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. 3:00-4:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ, ಆ ನಂತರ 4:00-5:00 ಕೇಳುವಿರಿ ಪರಿಮಳ ಮುಕ್ತ ಮಾತು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದೆ ಆಶಾರಾಣಿ ನಾಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಪರಿಮಳ ಕಾರ್ಯಕ್ರಮದಲ್ಲಿ ಕೇಳುವಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 4:16 ಆಗ್ತಾ ಇದೆ. ಈಗ ನೀವು ಕೇಳುವಿರಿ ಪರಿಮಳ. ಮುಕ್ತ ಮಾತು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಆಶಾರಾಣಿ ನಾಗೇಶ್ ಅವರೊಂದಿಗೆ ಇಂದಿನ ನಮ್ಮ ಮುಕ್ತ ಮಾತು. ಆತ್ಮೀಯ ಕೇಳುಗರೆ, ನಮ್ಮ ಬದುಕಿನಲ್ಲಿ ನಾವು ಇಷ್ಟಪಟ್ಟು ಬಣ್ಣ ಹಚ್ಚಿಕೊಳ್ಳೋದು ತೀರಾ ಅಪರೂಪ. ಆದರೆ ಬಣ್ಣದ ಲೋಕವನ್ನೇ ತನ್ನ ಬದುಕಾಗಿಸಿಕೊಂಡು 5 ವರ್ಷದ ಪುಟ್ಟ ಮಗುವಿದ್ದಾಗಲೇ ರಂಗಭೂಮಿಯ ತೇರನ್ನೇರಿದಂತಹ ಅಪರೂಪದ ಕಲಾ ಪ್ರತಿಭೆ ಇವರು. ಪ್ರಸಿದ್ಧ ಗುಬ್ಬಿ ಕಂಪನಿಯಲ್ಲಿಯೇ ಹುಟ್ಟಿ ಅಲ್ಲೇ ಬೆಳೆದು ಇಡೀ ಜೀವನವನ್ನೇ ರಂಗಭೂಮಿಗೆ ಮುಡುಪಾಗಿಟ್ಟವರು ಇವರು. ವೇದಿಕೆಯ ಮೇಲೆ ನಟಿ, ರುಕ್ಮಿಣಿ, ದ್ರೌಪದಿಯಂತಹ ಸ್ತ್ರೀ ಪಾತ್ರಗಳನ್ನಷ್ಟೇ ಅಲ್ಲದೆ ಬಾಲಕೃಷ್ಣ, ಶ್ರೀಕೃಷ್ಣ, ದುರ್ಯೋಧನ, ರಾವಣನಂತಹ ಬಲಿಷ್ಠ ಪುರುಷ ಪಾತ್ರಗಳಿಗೂ ಜೀವ ತುಂಬಿದ ಅದ್ಭುತ ಪ್ರತಿಭೆಯವರು. ರಂಗಭೂಮಿಯ ಈ ಅನುಭವವೇ ಮುಂದೆ ಅವರನ್ನ ಕಿರುತೆರೆ ಹಾಗೆ ಬೆಳ್ಳಿತೆರೆಯಲ್ಲೇ ಮಿನುಗುವಂತೆ ಮಾಡಿತು. ಧಾರಾವಾಹಿಗಳಾದ ಪಾಪ ಪಾಂಡು, ಸಿಲಿಲಲ್ಲಿ, ರಂಗೋಲಿ, ಮನೆಯೊಂದು 3 ಬಾಗಿಲು, ಇನ್ನೂ ಅನೇಕ ಕಿರುತೆರೆ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು, ಹಾಗೆಯೇ ಬೆಳ್ಳಿತೆರೆಯ ಸಿರಿವಂತ, ಕಿರಾತಕ ಸೇರಿದಂತೆ ಅನೇಕ ಸಿನಿಮಾಗಳಲ್ಲೂ ಕನ್ನಡಿಗರಿಗೆ ಹತ್ತಿರವಾಗಿದ್ದಾರೆ ಇವರು. ಇಂತಹ ಅದ್ಭುತ ಕಲಾವಿದೆ ಇವತ್ತು ನಮ್ಮೊಂದಿಗಿದ್ದಾರೆ, ಶ್ರೀಮತಿ ಆಶಾರಾಣಿ ನಾಗೇಶ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ನಮಸ್ಕಾರ ವೀಕ್ಷಕರಿಗೂ, ನನ್ನ ಹೃದಯಪೂರ್ವಕ ನಮಸ್ಕಾರಗಳು.
1: ಹೇಗಿದ್ದೀರಿ ಮೇಡಮ್?
2: ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಿ?
1: ನಾನು ತುಂಬಾ ಚೆನ್ನಾಗಿದ್ದೀನಿ. ಈಗ ತಾನೇ ಹೇಳ್ತಿದ್ದೆ, ನೀವು ಹುಟ್ಟಿ ಬೆಳೆದಿದ್ದೆಲ್ಲವೂ ರಂಗಭೂಮಿಯಲ್ಲಿಯೇ ಅಂತ. ಹೇಗಿತ್ತು ನಿಮ್ಮ ಬಾಲ್ಯ ರಂಗಭೂಮಿಯೊಂದಿಗಿನ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ?
2: ಸರ್, ನಮ್ಮ ತಂದೆ ತಾಯಿ ಇಬ್ರು ಗುಬ್ಬಿ ಕಂಪನಿ ಕಲಾವಿದರಾಗಿದ್ರು. ನಮ್ಮ ತಂದೆ ಈ ಸೀನರಿ ಪೇಂಟ್ಗಳನ್ನೆಲ್ಲ ಮಾಡ್ತಾರಲ್ವಾ, ಆ ತರ ಅದನ್ನ ಮಾಡ್ತಿದ್ರು. ಜೊತೆಗೆ ಪಾತ್ರಗಳಲ್ಲಿ ಕೂಡ ಅಭಿನಯಿಸ್ತಾ ಇದ್ರು. ಅದರಲ್ಲೂ ಅವ್ರಿಗೆ ಹೆಣ್ಣು ಪಾತ್ರಗಳು ಬಹಳ ಹೆಸರು ತಂದ್ಕೊಟ್ಟಿದ್ದು. ಕನ್ಯಾಶ್ರೀ ಕೃಷ್ಣಮೂರ್ತಿ ಅಂತಾನೆ ನಮ್ಮ ತಂದೆಯವ್ರನ್ನ ಕರೀತಾ ಇದ್ರು. ತಾಯಿ ಕೂಡ ಒಳ್ಳೆ ಅದ್ಭುತ ಕಲಾವಿದೆ. ಹಾಗಾಗಿ ಆ ರಂಗದ ಬದುಕಿನಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ರಿಂದ ನನಗೆ ರಂಗಭೂಮಿ ಅನ್ನಂತೂ ಸಹಜವಾಗಿ ಬಂತು ಅಂತ ಅನ್ಕೊಳ್ತಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ಅಲ್ಲೇ ಕಂಪನಿನಲ್ಲಿ ಇದ್ದಿದ್ರಿಂದ ಮೊದ್ಲಿಗೆ ಈ ಕೃಷ್ಣಲೀಲೆ ಅನ್ನೋ ನಾಟಕದಲ್ಲಿ ಬಾಲಕೃಷ್ಣನಾಗಿ ಅಭಿನಯಿಸೋ ಒಂದು ಅವಕಾಶ ಸಿಕ್ತು ನಮ್ಗೆ. ಅಲ್ಲಿಂದ ನನ್ನ ಬದುಕಿನ ಪಯಣ ಶುರುವಾಯ್ತು, ರಂಗಭೂಮಿಯ ಬಣ್ಣದ ಪಯಣ ಶುರುವಾಯ್ತು. ನಂತರ ಬಾಲ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ಬಾಲ ಸಿದ್ಧಲಿಂಗೇಶ್ವರನಾಗಿ ಅಭಿನಯಿಸಿದೆ. ನಂತರ ಲವಕುಶ ನಾಟಕದಲ್ಲಿ ಲವ ಮತ್ತೆ ಕುಶ ಎರಡೂ ಪಾತ್ರದಲ್ಲಿ ಅಭಿನಯಿಸಿದೆ. ಟಿಪ್ಪು ಸುಲ್ತಾನ್ ಅಲ್ಲಿ ಟಿಪ್ಪುವಿನ ಮಕ್ಕಳು, ಆಗ ಟಿಪ್ಪು ಸುಲ್ತಾನ್ ಆಗಿ ಅಭಿನಯಿಸ್ತಾ ಇದ್ದಿದ್ದಂತ ಶಕ್ತಿ ಪ್ರಸಾದ್ ಅವರು, ಅವ್ರು ಮಾಡ್ತಾ ಇದ್ರು ಟಿಪ್ಪುವಿನ ಪಾತ್ರವನ್ನ. ಹಾಗಾಗಿ ಅಲ್ಲಿಂದ ಬಣ್ಣದ ಬದುಕು ಸಾಕೊಂಡು ಬಂದಿದೆ ಸರ್ ಇಲ್ಲಿವರೆಗೆ.
1: ತುಂಬಾ ಚೆನ್ನಾಗಿ ಹೇಳಿದ್ರೆ ನಿಮ್ಮ ಬಾಲ್ಯದ ಜೀವನದ ಕುರಿತಾಗಿ. ನಾಟಕರಂಗದಲ್ಲಿ ದೊಡ್ಡ ದೊಡ್ಡ ಸಂಭಾಷಣೆ, ಸಾಮಾನ್ಯವಾಗಿ ನಾಟಕರಂಗ ಅಂತ ತೆಗೆದುಕೊಂಡಂತ ಸಂದರ್ಭದಲ್ಲಿ, ಅಂದ್ರೆ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಆದ್ರಿಂದ, ನಾಟಕಗಳಲ್ಲಿ ದೊಡ್ಡ ದೊಡ್ಡ ಸಂಭಾಷಣೆಗಳಿರುತ್ತೆ, ಅಷ್ಟುದ್ದ ಡೈಲಾಗ್ ಗಳನ್ನ ನೆನ್ಪಿಟ್ಕೊಂಡು ಒಂದೇ ಉಸಿರಿನಲ್ಲಿ ಅಷ್ಟು ಹೇಗೆ ಹೇಳ್ತೀರಿ, ಅಷ್ಟು ಅದ್ಭುತವಾಗಿ ಡೈಲಾಗ್ ಡೆಲಿವರಿ ಮಾಡ್ತೀರಿ ಅಂತ?
2: ಅದು ದೇವರು ಕೊಟ್ಟ ವರ ಅಂತಾನೆ ಹೇಳ್ಬೋದು ಸರ್, ಗೊತ್ತಿಲ್ಲ ನನ್ಗೆ ಅದು ಹೇಗೆ ನನ್ಗೆ ನೋಡಿಕೊಂಡು ಇದೆ ಅಂತ. ಅದು ನಮ್ ತಂದೆ ತಾಯಿ ಅವರು ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಅಂತ ಹೇಳ್ತೀನಿ. ಹಾಗೆಲ್ಲ ಸರ್ ನಾವು ನೋಡಿದ ಹಾಗೆ ಒಂದು ನಾಟಕ ಏನಾದ್ರು ಕಂಪ್ನಿಯಲ್ಲೇ ಆಗ್ಲಿ ಒಂದ್ ನಾಟಕವನ್ನು ಅಭಿನಯಿಸ್ಬೇಕು ಅಂದ್ರೆ ಆಗ ಕಂಪ್ನಿ ಮಾಲೀಕರುಗಳು ಹೇಳೋರು, ಪ್ರತಿ ಒಬ್ಬರಿಗೆ ಡ್ಯಾನ್ಸ್ ಕೂಡ ಬರ್ಬೇಕಾಗಿತ್ತು, ಹಾಡ್ ಬರ್ಬೇಕಾಗಿತ್ತು. ಪ್ರತಿಯೊಬ್ರು ಈ ಪಾತ್ರ ಮಾಡೋದು ಅದೊಂದೇ ಪಾತ್ರದ ಕಲಿಯೋದು ಅಂತಲ್ಲ, ಇಡೀ ನಾಟಕದ ಎಲ್ಲಾ ಪಾತ್ರದ ಸಂಭಾಷಣೆಯನ್ನು ಕಲ್ತಿರ್ಬೇಕಾಗಿತ್ತು. ಯಾಕೆ ಅಂದ್ರೆ ಯಾವಾಗಾದ್ರೂ ಯಾರಿಗಾದ್ರೂ ಏನಾದ್ರು ಒಂದು ಅನಾರೋಗ್ಯವೋ ಅಥವಾ ಏನೋ ಒಂದು ಎಮರ್ಜೆನ್ಸಿ ಇದ್ರೆ ಆ ಪಾತ್ರವನ್ನು ಎಲ್ಲಾ ಪಾತ್ರಗಳು ನಿಭಾಯಿಸೋ ಶಕ್ತಿ ಇರಬೇಕಾಯ್ತು ಕಲಾವಿದರಿಗೆ. ಹಾಗಾಗಿ ನಾವು ರಿಹರ್ಸಲ್ ಮಾಡುವಾಗ ನನಗ್ ಜ್ಞಾಪಕ ಇರೋದು, ನಾನ್ ಚಿಕ್ಕ ಮಗುವಾಗ ಪ್ರತಿಯೊಬ್ಬರನ್ನ ಕೂರಿಸಿ ಎಲ್ಲಾ ಪಾತ್ರದ ಸಂಭಾಷಣೆ ನೋಡ್ಕೋಬೇಕು, ಪ್ರತಿಯೊಂದು ಸೀನು ಅಭಿನಯ ಎಲ್ಲವನ್ನ ನೋಡ್ಕೋಬೇಕು ಅನ್ನೋ ಒಂದು ಟಾಕಿಟ್ ಮಾಡ್ತಾ ಇದ್ರು. ಆಗ ಅಂದ್ರೆ ಶ್ರದ್ಧಾ ಭಕ್ತಿ ಎರಡು ಇರ್ಬೇಕಾಗಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳ್ದಿರೋದ್ರಿಂದ ನನ್ಗೆ ಸಂಭಾಷಣೆಯನ್ನ ಕಲಿಯೋದಾಗ್ಲಿ ಅಷ್ಟ ಶುದ್ಧ ಡೈಲಾಗ್ ಹೋಗ್ತದಾಗ್ಲಿ ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಜೊತೆಗೆ ಭಗವಂತ ಒಳ್ಳೆ ಮೆಮೊರಿ ಪವರ್ ಕೂಡ ಕೊಟ್ಟಿದ್ದಾನೆ, ಒಂದು ಸರಿ ನೋಡ್ಬಿಟ್ರೆ ಅದನ್ನ ಚಾಚು ತಪ್ಪದೆ ಹಾಗೆ ಮಾತಾಡುವಂತ ಶಕ್ತಿನ ದೇವ್ರು ನನಗೆ ಕರುಣಿಸಿದ್ದಾನೆ, ಅದೊಂದು ಆತನ ಆಶೀರ್ವಾದ ಅಂತ ಹೇಳ್ಬೋದು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ರಂಗಭೂಮಿ ಬದುಕಿನಲ್ಲಿ ರಕ್ತರಾತ್ರಿ ನಾಟಕದ ಪಯಣ ಬಹಳ ಮುಖ್ಯವಾದದ್ದು. ನಾಟಕದ ಜರ್ನಿ ನಿಮ್ಮನೆ ಅದರ ಕುರಿತಾಗಿ ಹೇಳೋದಾದ್ರೆ,
2: ರಕ್ತರಾತ್ರಿ ಅಂದ್ರೆ ಕಂದಗಲ್ ಹನುಮಂತರಾಯರು ಅಂತ ಈ ಉತ್ತರ ಭಾಗದ ಉತ್ತರ ಕರ್ನಾಟಕ ಭಾಗದ ಒಬ್ಬ ಲೇಖಕರವರು, ಅವರ ಪ್ರತಿಯೊಂದು ಸಂಭಾಷಣೆನು ಕಬ್ಬಿಣದ ಕಡಲೆ ಅಂತಾನೆ ಹೇಳ್ತಾರೆ. ಅಂದ್ರೆ ಕನ್ನಡದ ಶೇಕ್ಸ್ಪಿಯರ್ ಅಂತ ಹೇಳ್ತಾರೆ ಅವ್ರನ್ನ. ಒಂದು ಸಾರಿ ಸಂಭಾಷಣೆಯನ್ನ ನಾವು ಪ್ರಾರಂಭ ಮಾಡಿದ್ರೆ 10 ಲೈನ್ 15 ಲೈನ್ಗೂ ಅದು ಕೊನೆ ಆಗುತ್ತೆ. ಅಲ್ಲಿವರೆಗೂ ನಾವು ಎಲ್ಲೇ ಸೆಂಟ್ರಲ್ ಏನೇ ಒಂದು ಚೂರು ಆ ಸಂಭಾಷಣೆ ತಪ್ಪಿದ್ರು ಮತ್ತೆ ನಾವು ನೆಕ್ಸ್ಟ್ ಡೈಲಾಗ್ ಮಾತಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನ್ ಆ ಪಾತ್ರ ನನಗ್ ಬಂದಿದ್ದೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಬಿ ಎಂ ಟಿ ಸಿ ಕಲಾವಿದ್ರು ಸರ್ ಬೆಂಗಳೂರಲ್ಲಿ, ಅವರು ಈ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಾಟಕಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು. ಅವ್ರಿಗೆಲ್ಲಾ ನಾಟಕಗಳಲ್ಲೂ ನನಗ್ ಅವಕಾಶ ಇರ್ತಾ ಇತ್ತು. ಆ ಸರಿ ಏನಾಯ್ತು ಅಂದ್ರೆ 1996-97 ಅನ್ಕೋತೀನಿ, ಆಗ ಈ ರಕ್ತರಾತ್ರಿ ನಾಟಕವನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡೋದು. ಆ ತೀರ್ಮಾನವೇ ಒಂದು ದೊಡ್ಡ ಧೈರ್ಯ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರನೇ ರಕ್ತರಾತ್ರಿ ನಾಟಕವನ್ನ ಅಭಿನಯಿಸುವಂತ ಕಲಾವಿದರು ಇರೋದು, ಆ ತಾಕತ್ತಿರೋದು ಅಂತ ಒಂದು ಪ್ರತೀತಿ ಇತ್ತು. ಜೊತೆಗೆ ಆ ನಾಟಕದ ಪ್ರಮುಖ ಪಾತ್ರಧಾರಿ ದ್ರೌಪದಿ, ಅದನ್ನ ಮಹಾನ್ ಕಲಾವಿದೆ ಹಿಂದೂಸ್ತಾನಿ ಗಾಯಕಿ ವಿದುಷಿ ಅವರು, ನಮ್ಮ ಸುಭದ್ರಮ್ಮ ಮನ್ಸೂರ್ ಅವರು ಆ ಪಾತ್ರವನ್ನ ಅಭಿನಯಿಸ್ತಾ ಇದ್ದಂತದ್ದು. ಹಾಗಾಗಿ ದೊಡ್ಡ ಧೈರ್ಯ ಮಾಡಿ ಆ ನಾಟಕಕ್ಕೆ ಕೈ ಹಾಕಿದ್ರು ಅವರು. ಆದ್ರೆ ಅವ್ರಿಗೊಂದು ಪ್ರಶ್ನೆ ಉದ್ಭವಿಸ್ತು, ದ್ರೌಪದಿ ಪಾತ್ರ ಯಾರು ಮಾಡ್ತಾರೆ? ನಮ್ಮ ಬೆಂಗಳೂರಿನಲ್ಲಿರುವಂತ ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲರಿಗೂ ಕೇಳಿದ್ದಾರೆ, ಎಲ್ಲರೂ ಚಿತ್ತಿಸ್ಕೊಂಡು ನಾಟಕದ ಡೈಲಾಗ್ ನ ಕಲಿಯೋಕೆ ಆಗಲ್ಲ, ಕಷ್ಟ ಇದೆ, ಅದರಲ್ಲೂ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ವಾಪಸ್ ಕೊಟ್ಬಿಟ್ಟಿದ್ರಂತೆ. ಕಡೆಗೆ ಸಂಸ್ಕೃತಿ ಶಂಕರ್ ಅಂತ ಒಬ್ಬ ಕಲಾವಿದರು, ನಮ್ಮ ತಂದೆಯ ಸ್ನೇಹಿತರು ಅವರು, ವೆಂಕಟೇಶ್ ಅಂತ ಡೈರೆಕ್ಟ್ ಬಿ ಎಂ ಟಿ ಸಿ ಅವರು, ಅವ್ರಿಗೆ ಆಶಂಕೆಯಲ್ಲಿ ಮಾಡ್ತು ಎಲ್ಲಾರು ನಕ್ಕರಂತೆ. ನಮ್ದು ಅವಾಗ ಬರೀ ಉತ್ತರ ರುಕ್ಮಿಣಿ ಪಾತ್ರವನ್ನ ಮಾಡ್ತಾ ಇದ್ದಿದ್ದು ಅಷ್ಟೇ, ನಾನು ಡ್ಯಾನ್ಸ್ ಮಾಡ್ತಾಳೆ ಆಡ್ತಾಳೆ, ಅದು ಬಿಟ್ರೆ ಇಂಥ ಒಂದು ಪಾತ್ರವನ್ನ ನಿಭಾಯಿಸೋ ಶಕ್ತಿ ಆಕೆ ಇದೆಯಾ ಅಂತೆಲ್ಲ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ರಂತೆ, ಆಕೆ ಮಾಡ್ತಾಳೆ, ಮಾಡಬಲ್ಲಳು, ಮಾಡುವಂತ ಇದೆಲ್ಲ ನನಗೆ ಗೊತ್ತಿದೆ, ಆಕೆ ಬಗ್ಗೆ ಮಾಡ್ತೀನಿ. ಆ ಪಾತ್ರ ಅವ್ರು ಹೇಳಿದಾಗ ಕೂಡ ನನಗೆ ಕೈಕಲ್ಲಿ ನಡಗಕ್ಕೆ ಶರ ಸ್ಟಾರ್ಟ್ ಆಗ್ಬಿಟ್ಟು, ನನ್ಗೆಲ್ಲ ಆಗುತ್ತಾ ಅಂತ. ಆದ್ರೆ ಅಷ್ಟು ತರಬೇತಿ

0: ಅದರಲ್ಲಿ ಸುಭದ್ರಮ್ಮ ಮನ್ಸೂರ್ ಅವರೇ ಮಾಡಿದ್ರು ದ್ರೌಪದಿ ಪಾತ್ರವನ್ನ. ಪರಿಸ್ಥಿತಿ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ಅಯ್ಯೋ, ಕೈ ಕಾಲು ನಡಕ, ದೇವ್ರ ಮೇಲೆ ಭಾರ ಹಾಕಿ ಬಣ್ಣ ಹಾಕಿ ಹೆಜ್ಜೆ ಇಟ್ಟೆ ಅಷ್ಟೇನೆ. ನಾಟಕ ಮುಗಿದ್ಮೇಲೆ ಗ್ರೀನ್ ರೂಮ್ಗೆ ಒಬ್ರು ವಯಸ್ಸಾದಂತ ಒಬ್ಬ ವ್ಯಕ್ತಿ ಬಂದ್ರು, ಯಾರಮ್ಮ ದ್ರೌಪದಿ ಪಾತ್ರ ಮಾಡಿದ್ದಿಲ್ಲ ಅಂತ. ನಾನು ಬಣ್ಣ ಅಳಿಸ್ತಾ ಇದ್ದೆ, ಹೊರಗ್ ಬಂದೆ, ಮೀನಾ ತಾಯಿ ಮಾಡಿದ್ದು ಅಂದ್ರು. ಹೌದು ಅಪ್ಪಾಜಿ, ನಾನೇ ಪಾತ್ರ ಮಾಡಿದ್ದೆ. ನಾನು ಕಂದಗಲ್ಲ ಹನುಮಂತರಾಯ ಸ್ನೇಹಿತಾಮ, ಆತ ಈ ಪಾತ್ರವನ್ನ ಬರೆದಿದ್ರೆ ಆ ದ್ರೌಪದಿ ಪಾತ್ರ ಏನಿತ್ತಲ್ಲ ಅವ್ರ ಕಲ್ಪನೆಗೆ ಮೀರಿ ನೀನು ಅಭಿನಯಿಸಿದ್ಯಮ್ಮ, ಬಹಳ ಸಂತೋಷ ಪಡ್ತಾ ಇದ್ದೆ ನನ್ ಸ್ನೇಹಿತ. ನಂತರ ದ್ರೌಪದಿ ಸಾಕ್ಷಾತ್ ದ್ರೌಪದಿನೇ ಇದ್ರು, ತನ್ನ ಮಕ್ಕಳನ್ನ ಕಳ್ಕೊಂಡಾಗ ಇಷ್ಟು ನೋವು ತಿಂದು ಇಷ್ಟು ಇದು ಮಾಡ್ತಾ ಇದ್ಲೋ ಅಲ್ವಾ, ನೀನು ಅಭಿನಯಿಸಿ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು ತಾಯಿ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಅದೊಂದು ನನ್ಗೆ ದೊಡ್ಡ ಒಂದು ಸಂತೋಷ, ರೋಮಾಂಚಕರವಾದಂತಹ ಸನ್ನಿವೇಶ. ನಂತರ ಇದಕ್ ಮುಂಚೆ ಅಭಿನಯಿಸಿದ್ರು ಸುಭದ್ರಮ್ಮ ಮಂತ್ರಿ ಅವರು, ಅವರು ಕೂಡ ನಾಟಕ ನೋಡಿದ್ರೆ ಬಂದು ಬೆನ್ ತಟ್ಟಿ ತಲೆ ಸವರಿ ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗ್ಲಿ ಮಗಳೇ ಅಂತ ಅವ್ರ ಕಾಲಿಗೆ ಬಿದ್ದು. ಅದೊಂದು ನನ್ಗೆ ಮರೆಯಲಾಗದಂತಹ ಒಂದು ಇದು. ಅದು ರಕ್ತರಾತ್ರಿ ನಾಟಕ, ಅಲ್ಲಿಂದ ಯಾವ ಪಾತ್ರವನ್ನು ನಿಭಾಯಿಸಬಲ್ಲಳು ಆಶಾರಾಣಿ ಅಂತ ಒಂದು ಒಂದು ಇದು ಶುರುವಾಯ್ತು.
1: ತುಂಬಾ ಚೆನ್ನಾಗಿ ಹೇಳಿದ್ರೆ ಮೇಡಮ್, ರಕ್ತರಾತ್ರಿ ನಾಟಕದ ಪಯಣದ ಕುರಿತಾಗಿ. ಮೇಡಮ್, ಮಾತನ್ನ ಮುಂದುವರಿಸೋಣ, ಒಂದು ಗೀತೆಯನ್ನ ಕೇಳ್ಕೊಂಬರೋಣ.
0: ಹೋಗಿ ಸರ್. ಓಕೆ.
1: ಹಾ ಮೇಡಮ್, ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಆ ನಂತರ ನಮ್ಮ ಮಾತನ್ನ ಮುಂದುವರಿಸೋಣ. ಈಗ ಕೇಳಿ ಸಿರಿವಂತ ಚಿತ್ರದ ಗೀತೆಯನ್ನ. ಹರಿಹರನ್ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಎಸ್ ನಾರಾಯಣ್ ಅವರ ಸಾಹಿತ್ಯ ಹಾಗೆ ಎಸ್ ಎ ರಾಜಕುಮಾರ್ ಅವರ ಸಂಗೀತವಿದೆ.

0: ಪರಿಮಳ ಕಾರ್ಯಕ್ರಮದಲ್ಲಿ ನಟಿ ಆಶಾರಾಣಿ ಅವರ ಜೊತೆ ನಾವು ಮಾತಾಡ್ತಾ ಇದ್ವಿ. ಮತ್ತೆ ಅವರೊಂದಿಗೆ ನಮ್ಮ ಮಾತನ್ನ ಮುಂದುವರಿಸೋಣ. ಮೇಡಮ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಧನ್ಯವಾದಗಳು ಸರ್. ಹೇಳಿ.
0: ನೀವು ಮೊದಲ ಬಾರಿಗೆ ಕ್ಯಾಮ್ರಾ ಎದುರಿಸಿದ್ ಯಾವಾಗ, ಅಂದ್ರೆ ಮೊದಲ ಶೂಟಿಂಗ್ ದಿನ, ಅದಂತ ಆತಂಕ ಇರ್ಬೋದು, ಖುಷಿ ಇರ್ಬೋದು, ಹೇಗಿತ್ತು ಅಂತ?
1: ಸರ್, ನನ್ಗೆ ಫಸ್ಟ್ ನಾನು ಈ ಆರ್ ಆರ್ ನಗರ ಇದೆಯಲ್ಲ, ಆರ್ ಪಿ ನಗರ, ಅಲ್ಲಿ ಒಂದು ಎಚ್ ಎಂ ಆಯ್ತಾ ಅನ್ನೋ ಒಂದು ನಾಟಕ ನಡೀತಾ ಇತ್ತು. ಅದರಲ್ಲಿ ನಾನೊಂದು ಪಾತ್ರವನ್ನ ಅಭಿನಯಿಸಿದ್ದೆ. ಸೊ ಅಲ್ಲಿಗೆ ಕರಿಸುಬ್ಬು ಅವರು ಗೆಸ್ಟ್ ಆಗಿ ಬಂದಿದ್ರು. ಅವರು ನನ್ನ ಅಭಿನಯವನ್ನ ನೋಡಿ ನಾಟಕ ಎಲ್ಲ ಆದ್ಮೇಲೆ ಬಂದು, ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ, ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಸೀರಿಯಲ್ಗಳಲ್ಲಿ ಅಭಿನಯಿಸ್ತೀಯಮ್ಮ ಅಂತ ಕೇಳಿದ್ರು. ನಾನು ಏನು ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ಅಂತಂದೆ. ಸೊ ಮಾರನೇ ದಿನ ಅವರು ಮನೆಗೆ ಹುಡ್ಕೊಂಡು ಬಂದ್ರು. ಹುಡ್ಕೊಂಡು ಬಂದು ಈ ತರ ಒಂದು ಲೆಪ್ರಸಿ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ 13 ಲ್ಯಾಂಗ್ವೇಜ್ ಅಲ್ಲಿ, ಅದರಲ್ಲಿ ನೀನು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು, ಅಭಿನಯಿಸ್ಬೇಕು ಅಂತ ಹೇಳಿದ್ರು. ಆಯ್ತು ಮಾಡ್ತೀನಿ ಅಂತ ಹೇಳ್ದೆ. ಹೋದ ನನಗೆ ಗೊತ್ತೇ ಇಲ್ಲ ಏನು ಕ್ಯಾಮ್ರಾ ಅಂದ್ರೇನು, ಇವೇನು ನಾಟಕಗಳಲ್ಲಿ ಅಭಿನಯಿಸಿ ಅಭ್ಯಾಸ ಇತ್ತು. ಅದೆಲ್ಲ ಆದ್ಮೇಲೆ ಏನಾಯ್ತು, ಹೋದೆ ಶೂಟಿಂಗಿಗೆ. ಫಸ್ಟ್ ದಿನ ರಾಧಾ ರಾಮಚಂದ್ರ ಅವ್ರು ಬಂದಿದ್ರು, ಲಕ್ಷ್ಮೀ ಭಟ್ ಅವರು ನನ್ನ ಅಕ್ಕನಾಗ ಆಕ್ಟಿಂಗ್ ಮಾಡಿದ್ರು, ನಾನು ತಂಗಿ ಕ್ಯಾರೆಕ್ಟರ್. ಸೊ ನನ್ಗೇನು ಭಯ ಆತಂಕ ಅಂತ ಏನು ಅನ್ನಿಸ್ಲೇ ಇಲ್ಲ. ಶೂಟಿಂಗ್ ಎಲ್ಲ ಆದ್ಮೇಲೆ ನಾನು ಏನ್ ಮಾಡಿದೆ, ಎತ್ ಮಾಡಿದೆ, ಅವ್ರು ಏನ್ ಹೇಳ್ಕೊಟ್ರು ನಾನು ಅದ್ ಮಾಡಿದೆ ಅಷ್ಟೇ. ಅಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಏನು ಅಂದ್ರೆ, ಲುಕ್ ಎಲ್ಲಿ ನೋಡ್ಬೇಕು ಏನು ಅಂದ್ರೆ, ಈ ರಂಗಭೂಮಿಲಿ ನಮ್ದು ಹಾವಭಾವ ಜಾಸ್ತಿ ಅಲ್ಲ ಸರ್, ಅಂದ್ರೆ ಕೈ ಕಾಲ್ಗಳನ್ನ ಬಳಸೋದು ಅದೆಲ್ಲ ಜಾಸ್ತಿ ಅಲ್ಲ. ಸೊ ಅವತ್ತು ಏನ್ ಹೇಳಿದ್ರು, ಅಷ್ಟೊಂದೆಲ್ಲ ಬೇಡಮ್ಮ, ಇಷ್ಟೇ ಮಾತಾಡು ಅಂತ. ಅವತ್ ಅನ್ಕೊಂಡೆ ರಂಗಭೂಮಿಲಿ ಅಭಿನಯಿಸೋದು ಅಷ್ಟು ಕಷ್ಟ ಅನ್ಕೊಳ್ತೀವಿ, ಆದ್ರೆ ಕಿರುತೆರೆನಲ್ಲಿ ಅಭಿನಯಿಸೋದು ಇನ್ನೂ ಕಷ್ಟ. ಯಾಕೆಂದ್ರೆ ನಮ್ದಿಲ್ಲಿ ಪರಿಮಿತಿ ಇರಲ್ಲ, ಇಡೀ ರಂಗಭೂಮಿ ನಮ್ದು ಸ್ಟೇಜ್ ನಮ್ದಾಗಿರುತ್ತೆ. ಅಲ್ಲಿ ಇಷ್ಟೇ ಲುಕ್ ಅಲ್ಲಿ ಇಷ್ಟೇ ಇರ್ಬೇಕು, ಹಾಗೆ ಹೀಗೆ ಒಂದ್ ಚಿಕ್ಕದಾಗಿ ಒಂದು ಚೌಕಟ್ ಹಾಕಿರ್ತಾರೆ, ಚೌಕಟ್ನಲ್ಲೇ ಅಭಿನಯವನ್ನ ಮಾಡ್ಬೇಕು. ಅದೊಂದು ಸವಾಲಾಗಿತ್ತು ನನ್ಗೆ. ಸೊ ಅದು ಭಯ ಏನ್ ಅನ್ಸ್ಲಿಲ್ಲ, ಹಾಗೆ ಚೆನ್ನಾಗಿ ನಡ್ಕೊಂಡು ಹೋಯ್ತು.
0: ಅಂದ್ರೆ ಮೊದಲನೇ ದಿನ ಖುಷಿನೂ ಆಯ್ತು, ಅಂದ್ರೆ ಅದೇ ಟೈಮ್ಗೆ ಸ್ವಲ್ಪ ವಿಭಿನ್ನವಾಗಿದೆ ರಂಗಭೂಮಿಗಿಂತಲೂ ಅಂತ ನಿಮ್ಗೆ ಅನುಭವ ಆಯ್ತು ಆ ದಿನ. ಹಾ ಮೇಡಮ್, ಇನ್ನೊಂದು, ನೀವು ಆಲ್ಮೋಸ್ಟ್ ನೆಗೆಟಿವ್ ಪಾತ್ರ ಮತ್ತೆ ಇನ್ನೊಂದ್ ಕಡೆ ಮೃದುವಾದ ಪಾಸಿಟಿವ್ ಪಾತ್ರ ಎರಡೂ ಇರುತ್ತೆ, ಅದು ತದ್ವಿರುದ್ಧ. ಒಬ್ಬ ಕಲಾವಿದೆಯಾಗಿ ನೀವೆಲ್ಲಾದ್ರೂ ಕನ್ಫ್ಯೂಸ್ ಆಗಿದ್ರ, ಅಥವಾ ಆತರ ಬದಲಾವಣೆ ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ನೆಗೆಟಿವ್ ಶೇಡ್ ಇಂದ ಪಾಸಿಟಿವ್ ಶೇಡ್ ಹೋಗೋದು ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ, ಆತರದ ಪಾತ್ರಗಳನ್ನ ಹೇಗ್
1: ಮಾಡ್ತೀರಿ? ಯಾಕೆ ಅಂದ್ರೆ ನೋಡಿ, ಎಲ್ಲಾ ಕಲೆಗಳ ತಾಯಿ ಬೇರು ಪೌರಾಣಿಕ ರಂಗಭೂಮಿ ಅಂತ ಹೇಳ್ತಾರೆ. ಪೌರಾಣಿಕ ರಂಗಭೂಮಿಯಲ್ಲಿ ಯಾರು ಕೈ ಎನಿಸ್ಕೊಳ್ತಾರೋ ಅವ್ರು ಎಲ್ಲಿ ಬೇಕಾದ್ರೂ ಯಾವ ಪಾತ್ರವನ್ನ ಬೇಕಾದ್ರೂ ನಿಭಾಯಿಸುವಂತಹ ಶಕ್ತಿನ ದೇವರು ಕೊಟ್ಟಿರ್ತಾನೆ. ಈಗ ನೋಡಿ, ಮಹಾನ್ ಮಹಾನ್ ಕಲಾವಿದ ರಾಜ್ಕುಮಾರ್ ಪ್ರಭಾಜಿ ಅವರಾಗಿರ್ಬಹುದು, ನರಸಿಂಹರಾಜ್ ಅವರಾಗಿರ್ಬಹುದು, ಬಾಲಕೃಷ್ಣ

0: ಇವರೆಲ್ಲರೂ ಕೂಡ ಪೌರಾಣಿಕ ರಂಗಭೂಮಿಯಿಂದ ಬಂದಂತ ಮಹಾನುಭಾವರು. ಸೊ ನಾವಲ್ಲಿ ಕಲ್ತಿರೋದು ನಮ್ಗೆ ಎಲ್ಲೂ ಕನ್ಫ್ಯೂಷನ್ ಅಂತ ಅನ್ಸೋದೇ ಇಲ್ಲ. ಯಾವ ಪಾತ್ರವನ್ನಾದ್ರೂ ಸರಿ ಸರ್, ಆ ಪಾತ್ರದ ಆಳ ಅಗಲಗಳನ್ನ ತಿಳ್ಕೊಂಡು ಮಾಡ್ಬಿಟ್ರೆ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಅದು ಕಷ್ಟ ಅಂತ ಅನ್ಸೋದೇ ಇಲ್ಲ, ಎಲ್ಲೂ ಕನ್ಫ್ಯೂಷನ್ ಅಂತೂ ಆಗೋದೇ ಇಲ್ಲ.
1: ಒಟ್ಟಿನೊಳಗೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು.
0: ಹೌದೌದು ಸರ್, ನಮ್ಗೆ ಯಾವುದೇ ಪಾತ್ರವನ್ನು ಮಾಡಲಿ ಆ ಪಾತ್ರ ಏನೋ ಪಾತ್ರ ಏನ್ ಕೇಳುತ್ತೆ, ಆ ಸೀನ್ ನಾವ್ ಏನ್ ಸೀನ್ ಮಾಡ್ತಾ ಹಿಂದೆ ಏನಾಗಿರುತ್ತೆ, ಈಗ ಏನ್ ನಡೀತಾ ಇದೆ, ಮುಂದೆ ಏನ್ ಆಗ್ಬಹುದು ಅಂತ ತಿಳ್ಕೊಂಡ್ಬಿಟ್ರೆ ಆ ಪಾತ್ರವೇ ನಾವಾಗ್ಬಿಟ್ಟಾಗ ನಮ್ಗೆ ಯಾವುದು ಕಷ್ಟ ಅನ್ಸೋದಿಲ್ಲ. ಎಲ್ಲವನ್ನ ನಿಭಾಯಿಸ್ಕೊಂಡು ಸರಾಗವಾಗಿ ಹೋಗ್ಬಿಡ್ಬೋದು.
1: ಇದು ನಿಮ್ಗೊಂದು ಸ್ವಲ್ಪ ಫನ್ನಿ ಕ್ವಶನ್ ಅಂತ ಅನ್ನಿಸ್ಬೋದು, ಅಂದ್ರೆ ನೀವು ಮಾಡಿದಂತಹ ನೆಗೆಟಿವ್ ಪಾತ್ರಗಳಿದಾವಲ್ಲ, ಸೀರಿಯಲ್ ಆಗಿರ್ಬೋದು ಅಥವಾ ಚಿತ್ರಗಳಲ್ಲಾಗಿರ್ಬೋದು, ಜನರು ಎಂದಾದ್ರೂ ನಿಮ್ಮ ವಿರುದ್ಧ ಕೋಪಗೊಂಡಿರ್ಬೋದಾಗಿರ್ಬೋದು ಅಥವಾ ನೆಗೆಟಿವ್ ಪಾತ್ರಕ್ಕೆ ನಿಮ್ಮನ್ನ ಫುಲ್ ಹೊಗಳಿರೋದಾಗಿರ್ಬೋದು
0: ಚಾಪ ಅಂತೂ ಹಾಕಿದಾರೆ ಅಂದ್ರೆ ಅಷ್ಟು ಚಾಪ ಹಾಕಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ನಾವೆಲ್ಲಾರ ಹೊರಗಡೆ ಓಡಾಡ್ತಿರ್ತೀವಲ್ವ, ಅವ್ರಿಗೆ ನಮ್ಮನ್ನ ನೋಡಿ ಸೇವೋ ಇವ್ರೇನೋ ಸೀರಿಯಲ್ ಅಲ್ಲಿ ಮಾಡ್ತಾರೆ ಇದ್ ಮಾಡ್ತಾರೆ, ಏ ನೋಡು ಇವಳು ಅವಳೇ ಅಲ್ವೇನೋ ಅವಳು ಇವಳು ಅಂತ ಮಾತಾಡ್ತಾರೆ, ಏ ಇವಳು ಅವಳಲ್ ಏನೋ ಹಿಂಸೆ ಕೊಟ್ಟವಳು ಸೊಸೆ ಹಿಂಸೆ ಕೊಡೋಳು, ಈ ಅವಳೆ ಕಣೆ ಬದ್ಲು ಕಣೆ ಅಂತೆಲ್ಲ ಮಾತಾಡಿ ಕೆಲವ್ರು ಮಾತಾಡ್ಸ್ಕೊಂಡು ಏ ಬಾರೆ ಅವಳ ಹತ್ರ ಮಾತಾಡೋದು ಮರೆ ಹಾಳಿ ಹಂಗೆ ಹಿಂಗೆ ನಮ್ ಕಿವಿ ಕೇಳ್ಸಂಗೆ ಹೇಳ್ತಾರೆ. ಅಂದ್ರೆ ನಮ್ಮ ಪಾತ್ರ ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ, ಅವ್ರ ಬೈಯೋದೇ ನಮ್ಗೆ ಆಶೀರ್ವಾದ ಇದ್ದ ಹಾಗೆ. ಇನ್ನೊಂದಂತೂ ಎಷ್ಟು ದೊಡ್ಡ ವಿಷಯ ಆಯ್ತು ಅಂದ್ರೆ, ನಾನು ಓಂಶಕ್ತಿ ಮಾಲೆ ಹಾಕೊಂಡು ಓಂಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಒಳಗಡೆ ದರ್ಶನ ಎಲ್ಲ ಆದ್ಮೇಲೆ ಆಚೆ ನಿಂತ್ಕೊಂಡು ನಾನು ಕೈ ಮುಕ್ಕೊಂಡು ನಿಲ್ತಾ ಇದ್ಬಿಟ್ಟೆ, ಧ್ಯಾನ ಮಾಡ್ಕೊಂಡು ಇದ್ದೀನಿ. ಒಂದ್ ಐದಾರು ಜನ ಹೆಂಗಸರು ಗುಂಪು ನಿಂತ್ಕೊಂಡು ಅವಳೆ ಕಣೆ ಅವಳೆ ಕೇಳೇ ಬಿಡ ಬಾರ ಏನ್ ಮಾಡ್ತಾಳೆ ಇಷ್ಟು ಜನ ಇದಾರೆ ಅದೇನಾಗುತ್ತೋ ಆಗೋಣ ಅಂತ ಅವ್ರವ್ರವ್ರೇ ಡಿಸ್ಕಶನ್ ಮಾಡ್ಕೊಳ್ತಾ ಇದ್ರು. ನಾನು ಕೇಳಿಸ್ಕೊಳ್ತಿದ್ದೆ ಸುಮ್ನೆ ನಿಂತಿದ್ದೆ, ಬಂದ್ಬಿಟ್ಟು ಏಕ್ದಮ್ ನಾನು ಕೈ ಮುಕ್ಕೊಂಡಿದ್ದೀನಿ, ನಾನು ಭುಜ ಎಳೆದು ನಿಂತು ತಿರುಗಿಸಿದ್ರು. ಆ ಕೋರ್ಸ್ಗೆ ನಾನು ಒಂದಷ್ಟು ನಾನು ಹಂಗೆ ಕಟ್ಟಾಡ್ಕೊಂಡು ನಿಂತೆ, ನಿಂತ್ಕೊಂಡು ನನಗೆ ಒಂದ್ ಸ್ವಲ್ಪ ಒಂದು ಕ್ಷಣ ಗಾಬರಿ ಕೂಡ ಆಯ್ತು. ಏನಂದ್ರೆ ಅಲ್ಲಮ್ಮ ಆ ಟೈಮಲ್ಲಿ ರಂಗೋಲಿ ನಡೀತಾ ಇತ್ತು, ರಂಗೋಲಿ ದರವಂಗ್ ನಡೀತಾ ಇತ್ತು, ನೀನ್ ಸೊಸೆನ ಅಷ್ಟು ಹಿಂಸೆ ಕೊಡ್ತೀಯ, ಅಷ್ಟು ಮನೆ ಹಾಳು ಮಾಡ್ತೀಯಾ, ನೀನ್ ಉದ್ದಾರ ಆಗ್ತಾ, ಎಷ್ಟು ಜನ ಮಕ್ಳು ನಿಂದಾರೆ, ಇಬ್ರು ಮಕ್ಳು ಇದಾರೆ, ನಿಜವಾಗ್ಲು ನಿನ್ ಸೊಸೆ ಆಗ ನಿಮ್ ಮನೆ ಸೊಸೆ ಆಗಿ ಬರೋಳು ಉದ್ದಾರ ಹುರಿದು ಉಪ್ಪಿನಂತೆ ಆಗ್ತಾ, ನಿನ್ ಮಕ್ಳಿಗೆ ಯಾರು ಹೆಂಗ್ ಕೊಡಲ್ಲ, ನಿನ್ನ ವಂಶ ಇದಾಗುತ್ತೆ, ಹಂಗ ನೀನ್ ಸಣ್ಣ ಬೈದ್ರು. ಆ ಗಲಾಟೆ ಕೇಳ್ಬಿಟ್ಟು ಅಲ್ಲಿ ಇನ್ನೊಂದಷ್ಟು ಕನ್ನಡದ ಹೆಂಗಸರುಗಳಿದ್ರು, ಅದ್ರಲ್ಲೊಬ್ರು ಅಂತವ್ರು ಬಂದು ಯಾಕೆ ಏನು ಏನ್ ಗಲಾಟೆ ಹೇಳಿ ಗೊತ್ತಿಲ್ವಾ, ಸೀರಿಯಲ್ ಅಲ್ಲಿ ಮಗಳು ಹಂಗ ಹೇಳ್ತಮ್ಮ ಅದು ಪಾತ್ರ ಅಭಿನಯಿಸೋದು, ಆ ಅಭಿನಯ ನೀವು ಅವ್ರನ್ನ ಬೈತಾ ಇದ್ದೀರಿ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಲ್ವಾ, ನೀವು ಖುಷಿ ಪಡ್ಬೇಕಲ್ವಾ. ಅಂದ್ರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಸರ್, ನಮ್ಮ ಪಾತ್ರ ಅವ್ರ ಮನಸ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ ಅಂದ್ರೆ, ನಾವು ಎಲ್ಲ ಒಂದಷ್ಟು ನಮ್ಮ ಶ್ರಮ ಸಾರ್ಥಕ ಆಯ್ತು ಅಂತ ಅರ್ಥ, ಅವ್ರ ಆ ಬೈಯೋದು ಆ ಬೈಗುಳ ಶಾಪನೆ ನಮ್ಗೆ ಆಶೀರ್ವಾದ ಇದ್ದಂಗೆ. ಈ ತರ ಬೇಕಾದಷ್ಟು ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಜನ ಸ್ವಲ್ಪ ಅಂದ್ರೆ ತಿಳ್ಕೊಳ್ತಾ ಇದಾರೆ, ಇದಿಲ್ಲ ಇದು ನಾಟಕ ಅವ್ರವ್ರೇ ಮಾತಾಡ್ತಾರೆ, ಯಾವ ಡೈರೆಕ್ಟ್ ಹಂಗ ಹೇಳಿರ್ತಾರೆ ಮಾಡ್ತಾರೆ ಬಿಡ್ರೆ, ಅದೇನ್ ಪಾತ್ರ ಅಲ್ವಾ ಮಾಡ್ತಾರೆ, ಚೆನ್ನಾಗ್ ಮಾಡ್ತೀರಾ ಮೇಡಮ್ ಆತರ ಮಾತಾಡ್ತಾರೆ.
1: ಪಾಸಿಟಿವ್ ಇದೆ ನೆಗೆಟಿವ್ ಇದೆ. ಮೇಡಮ್ ಈಗ ತಾನೇ ಹೇಳ್ತಿದ್ರಿ ರಂಗೋಲಿ ಅಂತ, ಅಂದ್ರೆ ಕನ್ನಡ ಕಿರುತೆರೆಯಲ್ಲಿ ಮೈಲಿಗಲ್ಲು ಅಂದ್ರೆ ಚುಕ್ಕಿ, ರಂಗೋಲಿ, ಬದುಕು ಧಾರಾವಾಹಿಗಳು, ಆ ದಿನಗಳನ್ನ ನೆನೆಯೋದಾದ್ರೆ
0: ಸರ್, ನಂಗೆ ರಂಗೋಲಿ ಪತ್ರ ಸಿಕ್ಕಾಗ ನಂಗೆ ಅವ್ರು ಕರೆದು ನಂಗೆ ಹೇಳಿದ್ರು ಈ ತರ ತುಂಬಾ ಘಟವಾಣಿ ಹಿಂಸಮ್ಮ ಅಂತ ಹೇಳಿ, ಬರೀ ಸ್ಲಮ್ಮಲ್ಲಿರುವಂತ ಒಂದು ಹೆಂಗಸಿನ ಕ್ಯಾರೆಕ್ಟರ್ ಅದು, ಎಲ್ಲಾರನು ಹುರಿದು ಉಪ್ಪಿನಕಾಯಿ ಹಾಕೊಂಡಿರ್ತಾಳೆ, ಆ ತರ ಬಾಯಿ ಬಂದಂಗ್ ಬೈಬೇಕು. ನನ್ಗೆ ಈ ಬೈಗಳ ಯಾವ ತರ ಬೈತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ತುಂಬಾ ನೀರು ನೀರು ಹಿಡಿಯೋ ಜಾಗದಲ್ಲಿ ಅಲ್ಲಿ ಇಲ್ಲಿ ಹೇಗ್ ಬೈತಾರೆ, ಏನ್ ಬೈಗಳ ಯಾವ ತರ ಬಲ ಬಾಡಿ ಲ್ಯಾಂಗ್ವೇಜ್ ಬಂದಿರು ಅಂದ್ರೆ ತೀರಾ ಆ ತರ ತೀರಾ ಗಟವಾಣಿ ಅಂತರ. ಆಗ ನಾನು ಅಲ್ಲಿ ನಮ್ಮ ಮನೆ ಪಕ್ಕ ಒಂದಷ್ಟು ಇದಿತ್ತು ಹೆಣ್ಮಕ್ಳು ಎಲ್ಲ ವಟಾರ ತರ ಮನೆ ಆಗಿ ಎಲ್ಲ ಇತ್ತು, ನಾನ್ ದಿನ ಹೋಗಿ ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡೋದು. ಅವಾಗೆಲ್ಲ ನೀರ್ ಸ್ವಲ್ಪ ಕಷ್ಟ ಆಯ್ತಲ್ಲ ಸರ್, ಹೋಗಿ ಒಬ್ರು ಕ್ಯೂ ಬಿಲ್ಗೆ ಕ್ಯೂ ಇಟ್ಕೊಂಡು ನಿಂತ್ಕೊಂಡು ನೀರ್ ತರೋಂಥದ್ದು ಆ ತರದೆಲ್ಲ ಇತ್ತು. ಸೊ ಅಲ್ಲಿ ಹೋಗಿ ಅಬ್ಸರ್ವ್ ಮಾಡೋದು, ಏನ್ ಬೈಗ್ಲ ಬೈತಾರೆ, ಯಾಕೆ ಜಗಳ ಆಗ್ತಾರೆ, ಸುಮ್ಮನೆ ಕಾರಣವೇ ಇಲ್ಲ, ಒಬ್ಳಾರು ಬಿಲ್ಗೆ ತರ್ಸ್ಕೊಂಡ್ರೆ ಜಾಗ ಜಗಳ, ಇನ್ನೊಬ್ರು ಯಾರೋ ಫಸ್ಟ್ ನೀರ್ ಇಟ್ಕೊಂಡು ಇನ್ನೊಬ್ರು ತುಂಬಾ ರೀತಿ ಅದೇ ನಿಲ್ಸಿಲ್ಲ ಅಂತ ಜಗಳ. ಅದನ್ನೆಲ್ಲ ನೋಡಿ ನೋಡಿ ನೋಡಿ ಓಹೋ ಇದು ಇದಿರುತ್ತ ಪಾತ್ರ, ನಾನು ಇದನ್ನ ಅಳವಡಿಸ್ಕೋಬೇಕು ಅನ್ಕೊಂಡು ನೋಡ್ಕೊಂಡು ಅದನ್ನ ನಾನು ಅಂದ್ರೆ ಒಂದಿದ್ರೆ ಒಂದ್ ಹೊತ್ತು ಮಾತಾಡಕ್ ಸ್ಟಾರ್ಟ್ ಮಾಡ್ಬೇಡ. ಡೈರೆಕ್ಟರ್ ಕೂಡ ನನಗೆ ಸೂರ್ಯ ಅಂತ ಅವರು ನಮ್ಗೆ ಸಂಪೂರ್ಣವಾಗಿ ಸ್ವತಂತ್ರ ಕೊಟ್ಬಿಟ್ಟಿದ್ರು, ಪಾತ್ರ ಹಿಂಗ್ ಬರ್ಬೇಕು ಸೀನ್ ಹಿಂಗ್ ಬರ್ಬೇಕಮ್ಮ ಏನ್ ಮಾತ್ಯ ಮಾಡಮ್ಮ ಅಂತ. ಆ ಪಾತ್ರ ನೋಡಿ ಎಷ್ಟು ಜನ ನನ್ನನ್ನ ಈಗ್ಲೂ ಕೂಡ

0: ಈ ಕ್ಷಣಕ್ಕೂ ಕೂಡ ಸುಮಾರು ಒಂದು 15 ವರ್ಷ ಮೇಲಾಯ್ತು. ರಂಗೋಲಿ ಅಲ್ಲಿ ಮೇಲೂ ಅಲ್ವಾ ನೀವು ಅಂತಾನೆ ನನ್ನ ಗುರುತಿಂದ ಮಾತಾಡಿಸ್ತಾರೆ. ಅಮ್ಮ ನಾಗಮ್ಮ ರುದ್ರಾಣಿ ಅಲ್ವಾ ಅಂತಾರೆ. ಚಿಕ್ಕಿನಲ್ಲಂತೂ ನೀವು ಚಿಕ್ಕಿದ ಇನ್ನೊಂದು ಅನುಭವ, ಅದರಲ್ಲಿ ಮಕ್ಕಳನ್ನ ಮಾರೋ ಸ್ಲಮ್ ಹೆಂಗ್ಸು ಡಾನ್ ಅಂತ ಇರ್ತಾರಲ್ಲ ಆ ತರದ್ದು. ಮೊದಲನೇ ದಿನನೇ ಮೊದಲನೇ ಶಾಟ್ ಅಲ್ಲೇ ನಾನು ಕಾಲ್ ತೋರ್ತಾರೆ ಎಡಗಾಲಲ್ಲಿ ನನ್ನ ಏನೋ ಒಬ್ಬ ಬಲಗೈ ಬಂಟಾ ಇರ್ತಾರೆ ಆ ಹುಡುಗನ್ಗೆ ಎದೆ ಮೇಲೆ ಒದ್ದು ಎಲ್ಲಡಕ್ಕೆ ಫುಲ್ ಕೂ ಅಂತ ಒಂದು ಮುಖದಲ್ಲಿ ಇಟ್ಟಿದ್ದು ಅದು ಫುಲ್ ಒಂದು ಶರತ್ ಗಿಂತಲೇ. ನನಗೆ ಆ ಹುಡುಗನ್ಗೆ ಇದ್ ಮಾಡ್ಬೇಕಲ್ಲ ಸರ್ ಅಂತ ಕೈಲಾಸ್ ಸರ್ ಅಂತ ಡೈರೆಕ್ಟ್ ಸಾರ್ ಅಂತಾರೆ. ಅಮ್ಮ ನೀನ್ ಆಶಮಾಗಿ ಹೋಗಿತಾ ಇಲ್ಲಮ್ಮ ಆ ಕ್ಯಾರೆಕ್ಟರ್ ಹುಗಿತಾ ಇರೋದು ಅಂತ. ಆಮೇಲೆ ಆ ಹುಡುಗನ್ಗೆ ಪಾ ಸಾರಿಯಪ್ಪ ಏನಿಲ್ಲ ಇಲ್ಲ ಅಮ್ಮ ನೀವು ಮಾಡಿ ಪಾತ್ರ ಅಂತ ಆ ಹುಡುಗನು ಅಷ್ಟೇ ಇದಾಗಿ ನಿಂತ್ಕೊಂಡು ಅವನು ಒಂದ್ ಎರಡ್ ಮೂರು ಪಿಕ್ಚರ್ ಗಳಲ್ಲಿ ಹೀರೋಗ್ ಆಕ್ಟ್ ಮಾಡಿದ ಹುಡುಗನು ಕೂಡ. ಅವ್ನ್ ಸಿಕ್ಕಾಗೆಲ್ಲ ಹೇಳ್ತಾರ ಅಮ್ಮ ಮತ್ತೆ ಎಲ್ಲರಿಗೆ ಹಾಕೊಂಡು ಹುಗ್ಗಿದ್ರಿ ನೋಡಿದ್ರ ಅಂತ ಆ ತರದ ಒಂದಷ್ಟು ಅನುಭವ ಆಗಿರ್ತಾರೆ. ಅವೆಲ್ಲ ಒಂದ್ ಒಳ್ಳೆ ನಮ್ಗೆ ಮೆಮೊರಿ ಅಂತಾನೆ ಹೇಳ್ಬೋದು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಆ ದಿನಗಳನ್ನ ನೆನೆಸ್ಕೊಂಡಾಗ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಇಷ್ಟು ಸುದೀರ್ಘವಾದಂತಹ ಕಲಾಪಯಣ ಇದೆ ನಿಮ್ದು.
0: ಹಲೋ
1: ಮೇಡಮ್, ಕೇಳಿಸಿದ್ಯಲ್ಲ?
0: ಅಂದ್ರೆ
1: ನಿಮ್ದು ಇಷ್ಟು ಸುದೀರ್ಘವಾದಂತಹ ಕಲಾಪಯಣ ಹೊಂದಿದ್ದೀರಿ, ಇಷ್ಟರಲ್ಲಿ ನಿಮ್ಗೆ ಅತ್ಯಂತ ಹತ್ತಿರವಾದಂತಹ ನಿಮಗೆ ಆಶ್ಚರ್ಯ ತಂದಂತಹ ಪಾತ್ರ ಯಾವುದು?
0: ಈಗ ನೀವು ಕೇಳಿರೋ ಪ್ರಶ್ನೆ ಹೆಂಗಿದೆ ಅಂದ್ರೆ 10 ಮಕ್ಳು ಇರುತ್ತೆ ಒಬ್ಬ ತಾಯಿಗೆ ಯಾವ ಮಕ್ಳು ತುಂಬಾ ಇಷ್ಟ ಅನ್ನೋಂಗೆ ಆಯ್ತು. 10 ಅಂದ್ರೆ ತಾಯಿಗೆ 10 ಮಕ್ಳು ಪ್ರೀತಿ ಇರುತ್ತೆ ಅಲ್ವಾ
1: ಸರ್.
0: ನಾನು ಮಾಡಿರೋ ಪ್ರತಿಯೊಂದು ಪಾತ್ರವೂ ನನಗೆ ಒಂದೊಂದು ರೀತಿಯ ಖುಷಿಯನ್ನ ತಂದ್ಕೊಟ್ಟಂತ ಪಾತ್ರಗಳು. ಅದು ನನ್ಗೆ ಆ ಅವಕಾಶಗಳು ಕೊಟ್ಟು ಯಾರು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ನಮ್ಮ ರಂಗಭೂಮಿ ಅವರ ನಿರ್ದೇಶಕರುಗಳು ಅವ್ರಗಳು ಎಲ್ಲರೂ ನನ್ನ ಕೈಲಿ ಆ ಪಾತ್ರವನ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಎಲ್ಲಾ ಪಾತ್ರವೂ ಇಷ್ಟ. ನಾನು ಇವಾಗ ಒಂದು ನಿಂತ್ಕೊಂಡು ಈಗ ನೋಡಿ ಒಂದು ಎಕ್ಸಾಂಪಲ್ ಗೆ ಒಂದು ಸೀನ್ ನಡೀತಾ ಇರುತ್ತೆ ಅದರಲ್ಲಿ ಮೇನ್ ಪಾತ್ರನೇ ಅಂತಲ್ಲ ಒಬ್ಬ ಹಿಂದೆ ಸೇವಕ ಒಂದು ಕೋಲ್ ಹಿಡ್ಕೊಂಡು ನಿಂತ್ಕೋಬೇಕು ಅನ್ಕೊಳ್ಳಿ. ಆ ಕೋಲ್ ಹಿಡ್ಕೊಂಡು ನಿಂತ್ಕೊಳ್ಳೋನು ಕರೆಕ್ಟ್ ಆಗಿ ನಿಂತ್ಕೋಬೇಕು. ಅವ್ನು ಆ ಕಡೆ ಕಡೆ ಎಲ್ಲ ಹಾಕೊಂಡು ತಲೆ ತೆರ್ಕೊಂಡು ಕಾಲ್ ತೆರ್ಕೊಂಡು ನಿಂತ್ಕೊಂಡ್ರೆ ಜನರ ಒಂದು ಏನಿದೆ ಅದೆಲ್ಲ ಅವನ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಹಾಗಾಗಿ ಆ ಪಾತ್ರವೂ ಮುಖ್ಯ. ಹಂಗಾಗಿ ನಾನು ಯಾವ ಪಾತ್ರ ಮಾಡಿದ್ನೋ ಇದುವರೆಗೂ ನಾನು ಬಣ್ಣ ಹಚ್ಚಿದೆ ಪ್ರತಿಯೊಂದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಯಾವ್ದೇ ಆಗ್ಲಿ ಪ್ರತಿಯೊಂದನ್ನು ಪ್ರೀತಿಸ್ತೇನೆ, ಪ್ರತಿಯೊಂದರಲ್ಲಿ ಜೀವಿಸ್ತೇನೆ ಈಗಲೂ ಕೂಡ.
1: ತುಂಬಾ ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಎಲ್ಲಾ ಪಾತ್ರಗಳು ನನಗೆ ಇಷ್ಟ, ಒಂದನ್ನ ಶ್ರೇಷ್ಠ ಅಂತ ಹೇಳಕ್ಕಾಗಲ್ಲ, ಎಲ್ಲವೂ ಶ್ರೇಷ್ಠವೇ.
0: ಹೌದು ಹೌದು ಹೌದು ಸರ್ ಹೌದು.
1: ಹಾ ಮೇಡಮ್, ಮಾತನ್ನ ಮುಂದುವರ್ಸೋಣ, ಅದಕ್ಕೂ ಮುಂಚೆ ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಆಗ್ಬೋದಾ?
0: ಓಕೆ ಖಂಡಿತ ಸರ್.
1: ಹಾ ಮೇಡಮ್, ಈಗ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನ. ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ಆಶಾರಾಣಿ ಅವರೊಂದಿಗಿನ ಸಂದರ್ಶನ ಮುಂದುವರಿತಿದೆ. ಮೇಡಮ್ ನಮಸ್ತೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್, ಥ್ಯಾಂಕ್ ಯು.
0: ಮೇಡಮ್, ಅದೇ ಈಗ ತಾನೇ ನಾವು ಏನು ನಿಮ್ಮ ಚುಕ್ಕಿ ರಂಗೋಲಿ ಬದುಕು ಧಾರಾವಾಹಿಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ನೀವು ಅಂದಿನ ಕಾಲದ ಶಿಸ್ತಿನ ರಂಗಭೂಮಿನೂ ನೋಡಿದಿರಿ, ಆಧುನಿಕ ಕಿರುತೆರೆ ನೋಡಿದಿರಿ, ಬೆಳ್ಳಿತೆರೆ ಎಲ್ಲದರಲ್ಲೂ ಸಹ ನೋಡಿದಿರಿ. ಇಂದಿನ ಕಲಾವಿದರ ಶಿಸ್ತು ಹಾಗೂ ಶೈಲಿಯನ್ನು ನೀವು ನೋಡಿದಾಗ ಆಗಿನ ಕಾಲದಲ್ಲಿದ್ದಂತಹ ನಟರ ಕುರಿತಾಗಿ ಹೇಳೋದಾದರೆ ಆಗಿನ ನಟರು ಮತ್ತು ಈಗಿನ ನಟರ ನಡುವಿನ ವ್ಯತ್ಯಾಸ ಮತ್ತು ಆದಂತಹ ಪಾತ್ರಗಳಲ್ಲಿನ ವ್ಯತ್ಯಾಸಗಳಿರ್ಬೋದು, ಶಿಸ್ತಿನ ವಿಷಯದಲ್ಲಿ ಪ್ರತಿಯೊಂದರಲ್ಲೂ
1: ಖಂಡಿತ ಸರ್, ಖಂಡಿತ ವ್ಯತ್ಯಾಸ ಕಾಣುತ್ತೆ. ಯಾಕೆಂದ್ರೆ ಹಾಗೆಲ್ಲ ನಾವು ಒಂದು ಧಾರಾವಾಹಿಗಳು ಅಭಿನಯಿಸ್ತಾ ಇರುವಾಗ ತಮ್ಮ ಪಾತ್ರ ಇಲ್ಲದೆ ಇದ್ರು, ಬೇರೆಯವ್ರು ಯಾರೇ ಆಗಿರ್ಲಿ, ಅವ್ರು ಚಿಕ್ಕವರಾಗಿರ್ಬಹುದು ಅಥವಾ ದೊಡ್ಡವರಾಗಿರ್ಬಹುದು, ಪ್ರತಿಯೊಬ್ಬರಿಂದನೂ ಪ್ರತಿಯೊಂದು ಏನೋ ಒಂದು ಕಲಿಯುವಂತ ಒಂದು ವಿಷಯ ಇರ್ತದೆ. ಒಂದು ಸಣ್ಣ ಮಗು ಆಕ್ಟ್ ಮಾಡ್ತಿದೆ ಅಂದ್ರೂ ಆ ಮಗುವಿಂದನೂ ನಾವು ಕಲಿಯುವಂತ ವಿಷಯಗಳು ಅನೇಕವಾಗಿರುತ್ತೆ. ಯಾಕೆಂದ್ರೆ ಕಲೆ ಅನ್ನೋದೊಂದು ದೊಡ್ಡ ಮಹಾಸಾಗರ, ಇಲ್ಲಿ ನಾವು ದಿನವೂ ಕಲಿತಾನೆ ಇರ್ಬೇಕು. ಕಲಿತೆಲ್ಲ ಪರಿಪೂರ್ಣರಾಗಿದ್ದೀವಿ ಅನ್ನೋದು ಅದು ಸುಳ್ಳು. ಅದು ನೀವು ಪ್ರತಿಯೊಬ್ಬರಿಂದ ಏನೋ ಒಂದು ವಿಷಯ ಕಲಿತಾನೆ ಇರ್ಬೇಕಾಗುತ್ತೆ. ಹಾಗಾಗಿ ಅದೆಲ್ಲ ಏನ್ ಮಾಡ್ತಾ ಇದ್ವಿ ನಾವು ಕಲಾವಿದ್ರು ಅಂದ್ರೆ, ನಮ್ಮ ಸೀನ್ ಇಲ್ದಾಗ ಬೇರೆ ಯಾರ್ದೋ ಒಬ್ರದ್ದು ಶೂಟ್ ನಡೀತಾ ಇದೆ ಅಂದ್ರೆ ಡೈರೆಕ್ಟರ್ ಹಿಂದೆಗಡೆ ನಿಂತ್ಕೊಂಡು ಮಾನಿಟರ್ ನ ನೋಡ್ತಾ ಇದ್ವಿ, ಇವ್ರು ಈ ಪಾತ್ರಕ್ಕೆ ಈ ಸಂಭಾಷಣೆಗೆ ಏನು ರಿಯಾಕ್ಷನ್ ಕೊಡಬಹುದು, ಅದನ್ನ ಹೀಗಿದ್ರೆ ಚೆನ್ನಾಗಿರುತ್ತೆ ಹಾಗೆ, ಅಥವಾ ಅವ್ರ ಏನಾರು ತಪ್ಪು ಮಾಡಿದ್ರು ಅಂದ್ರೆ ನಾವು ಹೀಗ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ನಾವು ಸಜೆಷನ್ ಕೊಡ್ತಾ ಇದ್ವಿ. ಅವರು ನಮ್ಗೆ ಅಮ್ಮ ಹಿಂಗ್ ಮಾಡಿದ್ರೆ ಇದು ಚೆನ್ನಾಗಿತ್ತು, ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ರು. ಈಗಿನ ಕಲಾವಿದ್ರಲ್ಲಿ ಏನಾಗಿದೆ ಅಂದ್ರೆ ಖಂಡಿತ ಇಲ್ಲ, ಅಷ್ಟೇ ಇಲ್ಲ. ಎಷ್ಟೋ ಜನಕ್ಕೆ ಹೇಳ್ತೀನಿ, ನಿಮಗೆ ಬರ್ಲಿಲ್ಲ ಅಂದ್ರೆ ಒಂದು ಸಾರಿ ಮಾನಿಟರ್ ಮುಂದೆ ಕುತ್ಕೊಂಡು ನೋಡಿ, ಅಬ್ಸರ್ವ್ ಮಾಡಿ ಬೇರೆಯವ್ರನ್ನ, ನಿಮ್ಗೆ ಗೊತ್ತಾಗುತ್ತೆ ಅಂತ. ಈಗಿನ ಆಧುನಿಕವಾದಿ ಕಾಲದಲ್ಲಿ ಮೊಬೈಲ್ ಯುಗ ಅಲ್ವಾ ಸರ್, ಈಗ ಮೊಬೈಲ್ ಬಿಟ್ಟು ಯಾರು ಬರೋದೇ ಇಲ್ಲ. ರಂಗಭೂಮಿನಲ್ಲೂ ಅಷ್ಟು ರಿಹರ್ಸಲ್ ನಡೀತಾ ಇದ್ರೆ ಅವ್ರು ಕುತ್ಕೊಂಡು ಎಲ್ಲಾ ಪಾತ್ರದ ಇದನ್ನ ಅವರು ಅಬ್ಸರ್ವ್ ಮಾಡೋರು, ಹೇಗೆ ಆಂಗಿಕ ಅಭಿನಯ ಏನು, ಅವ್ರು ಏನ್ ಮಾಡ್ತಾರೆ, ಯಾವ ರೀತಿ ಅವರು ಡೈಲಾಗ್ ಡೆಲಿವರಿ ಮಾಡ್ತಾರೆ ಅಂತ. ಈಗ ಅಲ್ಲೂ ಕೂಡ ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋ ಅಂತ ಕಾಲ ಶುರು ಆಗ್ಬಿಟ್ಟಿದೆ. ನಮ್ ಪಾತ್ರ ಮಾಡಿದ್ರೆ ಆಯ್ತದ ಬಿಡು, ನಮ್ದಲ್ವಲ್ಲ ಸೀನು, ನಮ್ ಪಾತ್ರ ಅಲ್ವಲ್ಲ ಅನ್ನೋ ಅಸಡ್ಡೆ.

0: ಸೊ ಅದೊಂದು ಬದಲಾದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾವನೆ. ನಾನು ಸಾಕಷ್ಟು ಜನ ಕಲಾವಿದ್ರಿಗೆ ಹೇಳ್ತೀನಿ, ನೀವು ಕುತ್ಕೊಂಡು ನೋಡಿ, ನಿಮ್ಗೆ ಏನಾದ್ರು ಸಿಗುತ್ತೆ ಅಂದ್ರೆ ಒಂದಷ್ಟು ಟಿಪ್ಸ್ ಸಿಗುತ್ತೆ ಅಂತ. ನಾವು ರಂಗಭೂಮಿನಲ್ಲೂ ಅಷ್ಟೇ ಸರ್, ನಾವು ನಾಟಕಗಳ ಅಭಿನಯಿಸುವಾಗ ಈಗ ಬೇರೆ ಯಾರ್ದೋ ಒಬ್ರು ಸೀನ್ ನಡೀತಾ ಇದ್ರೆ ನಾವೆಲ್ಲರೂ ನಮ್ಮ ಸೀನ್ ಇಲ್ಲ ಅಂದ್ರೆ ಸೈಡ್ ವಿಂಗ್ಸ್ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ, ಹೇಗೆ ಏನು ಅಂತ. ಈಗ ಅದೆಲ್ಲ ಇಲ್ವೇ ಇಲ್ಲ, ಮಾಯವಾಗ್ಬಿಟ್ಟಿದೆ. ಅದೊಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಸರ್.
1: ಅಂದ್ರೆ ಆಗಿನ ಶಿಸ್ತು ಈಗಿಲ್ಲ,
0: ಖಂಡಿತ ಇಲ್ಲ.
1: ಸಮಯ ಬದಲಾದಂತೆ ಅಂದ್ರೆ ವ್ಯಕ್ತಿಗಳು ಬದಲಾಗ್ತಾರೆ, ಆದ್ರೆ ಶಿಸ್ತು ಬದಲಾಗಬಾರದು ಅಂತ.
0: ಆಧುನಿಕವಾಗಿ ಎಷ್ಟು ನಮ್ಮ

0: ಹೇಳ್ತಿಲ್ಲ, ಶ್ರದ್ಧೆ ಇರುವಂತ ಕಲಾವಿದರು ಕಲಾವಿದರು ಕೂಡ ಇದ್ದಾರೆ, ಆದ್ರೆ ಆಗಿನ ರೀತಿ ಇಲ್ಲ ಅನ್ನೋದೇ ನನ್ನ ಭಾವನೆ ಸರ್.
1: ಹಾ ಹಾ ಹಾ, ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಈ ವಿಚಾರವಾಗಿ. ಅಂದ್ರೆ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, ನನಗೆ ಅಂದ್ರೆ ನೀವು ಅಭಿನಯಿಸಿರುವಂತಹ ಪಾತ್ರಗಳ ಪೈಕಿ ನನಗೆ ಆ ಪಾತ್ರ ಮತ್ತೆ ಸಿಕ್ಕಿದ್ರೆ ನಾನು ಇನ್ನೂ ತುಂಬಾ ಚೆನ್ನಾಗಿ ಮಾಡಬಹುದು ಆ ಪಾತ್ರವನ್ನ ಅಂತ ಯಾವ್ದಾದ್ರು ಪಾತ್ರದ ಕುರಿತಾಗಿ ಹೇಳ್ಬೋದಾ, ಈ ಪಾತ್ರ ನನಗೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ನಾನು ಅಂತ?
0: ನಾನು ಪ್ರತಿ ಪಾತ್ರವನ್ನು ಮಾಡಿದಾಗ್ಲೂ ಕೂಡ ಅದಕ್ಕೆ ಆದಂತ ನ್ಯಾಯ ಒದಗಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ ಈಗ ಆ ಸೀರಿ ಯಾವ್ದೇ ಆಗಿರ್ಬೋದು, ಈಗ ಅಮ್ಮನಾಗಮ್ಮನ ರುದ್ರಾಣಿ ಆಗಿರ್ಬೋದು, ಪ್ರತಿ ಒಂದು ಈಗ ಯಾವ್ದಾದ್ರು ಮತ್ತೆ ಅದನ್ನ ಏನಾದ್ರು ಟೆಲಿಕಾಸ್ಟ್ ಆದಾಗ ಅಥವಾ ಏನಾದ್ರು ಕ್ಲಿಪ್ಸ್ ಬಂದಾಗ ಯಾವ್ದೇ ಪಾತ್ರವಾದ್ರು, ಓ ಇದನ್ನ ಹಂಗ್ ಮಾಡಿದ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನ ಅಂದ್ರೆ, ನಮ್ಮ ಅನುಭವ ಇನ್ನೂ ದಿನ ದಿನ ಪಾಠ ಕಲಿಸುತ್ತಲ್ಲ ಸರ್, ಆಗಿನ ನಾನ್ ಮಾಡಿದ ಅಭಿನಯ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ. ಪ್ರತಿಯೊಂದು ಪಾತ್ರ, ಆ ಪಾತ್ರ ಈ ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರವನ್ನು ಕೂಡ ನಾನು ಇನ್ನೊಂದ್ಸರಿ ಮಾಡ್ಬೋದಾಗಿತ್ತೇನೋ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅಂತ ಅನ್ಸಿದ್ದು ಎಷ್ಟೋ ಸಾರಿ ಅನ್ಸಿದೆ ನನಗೆ.
1: ಅಂದ್ರೆ ಇನ್ನೂ ಉತ್ತಮವಾಗಿ ಮಾಡಬಹುದು ಅನ್ನುವಂತ ಮನಸ್ಥಿತಿ ಮನಸ್ಸು ಬಂದೇ ಬರುತ್ತಲ್ವಾ ಎಂತ ಕಲಾವಿದನಿಗಾದ್ರು?
0: ಖಂಡಿತ ಸರ್, ಆ ಪಾತ್ರ ಇಪ್ಪ ನಾನು ಹೇಳಿದ್ನಲ್ಲ, ಹತ್ತು ಮಕ್ಕಳನ್ನ ಏರ್ಪಿಸ್ತೀವೋ ಹಾಗೆ ಎಲ್ಲಾ ಪಾತ್ರವನ್ನು ನಾವು ಇನ್ನೂ ಜೀವಿಸ್ಬೋದಾಗಿತ್ತು. ಇನ್ನೂ ಅದು ಕಲಿಯಕ್ಕೆ ಬೇಕಾಗಿ ಕಲಿಯೋ ಹಪಹಪಿ ಇರೋ ಜನರಲ್ಲಿ ಮಾತ್ರ ಆತರದ ಒಂದು ಭಾವನೆ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ನಾವ್ ಇನ್ನೂ ಕಲಿಬೇಕು, ಇನ್ನೂ ಮಾಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಓ ಅವತ್ತು ನಾನು ಆ ರಂಗೋಲೆಲ್ಲ ಅಷ್ಟ ಆ ಜಗಳಚಿನಲ್ಲಿ ಹಂಗ್ ಮಾಡ್ದೆ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ. ಈ ಕಸ್ತೂರಿ ನಿವಾಸದ ಪಾರ್ವತಿ ಪಾತ್ರ ಹಿಂಗ್ ಮಾಡ್ದೆ, ಅದು ಇನ್ನೂ ಚೆನ್ನಾಗಿ. ಪ್ರತಿಯೊಂದು ಪಾತ್ರನೂ ಅಷ್ಟೇ, ಮತ್ತೆ ನಾನು ನೋಡಿದಾಗ ಏನೋ ಸಪ್ಪೆ ನನಗೆ ಅನ್ಸುತ್ತೆ ಸರ್, ಅದು ಇನ್ನೊಂಚೂರು ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರೋದಲ್ಲ ಅಂತ.
1: ಹೌದು ಮೇಡಮ್, ಖಂಡಿತ ತುಂಬ ಚೆನ್ನಾಗಿ ಹೇಳಿದ್ರಿ ಈ ಕುರಿತಾಗಿ. ಅಂದ್ರೆ ಇಷ್ಟು ವರ್ಷಗಳ ಶೂಟಿಂಗ್ ಸೆಟ್ನಲ್ಲಿ ಅಥವಾ ನಾಟಕ ಸೆಟ್ನಲ್ಲಿ ಇರ್ಬೋದು, ನಿಮಗೆ ಸದಾ ನೆನಪು ಉಳಿಯುವಂತಹ ಘಟನೆಗಳು ನಡೆದಿರುತ್ತೆ, ಅವುಗಳನ್ನ ಹಂಚಿಕೊಳ್ಬಹುದಾ?
0: ಖಂಡಿತ ಸರ್, ನಾನು BTS ಕಲಾವಿದ್ರು ಅಂತ ಹೇಳಿ BMTC ಕಲಾವಿದ್ರು ಅಂತ ಹೇಳಿದ್ನಲ್ವಾ, ಅವರು ಶಿಲಾ ತಪಸ್ವಿನಿ ಅಂತ ಒಂದ್ ನಾಟಕವನ್ನ ಮಾಡ್ತಾ ಇದ್ರು, ಅಹಲ್ಯ ಜೀವನದ ಕುರಿತಾದಂತ ಒಂದ್ ನಾಟಕ, ಅದ್ರಲ್ಲಿ ನಾನೇ ಅಹಲ್ಯಾಗಿ ಅಭಿನಯಿಸ್ತಾ ಇದ್ದೆ. ನನ್ನ ಎರಡನೇ ಮಗನ ಬಾಣಂತಿ, ನಾನು ನಾಲ್ಕು ತಿಂಗಳು ಐದು ತಿಂಗಳು ಬಾಣಂತಿ ಅನ್ಕೊಳ್ತೀನಿ, ಯಲಹಂಕದಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಾಟಕ ನಡೀತಾ ಇತ್ತು. ಅವತ್ತು ಏನಾಗುತ್ತೆ ಆ ಸೀನ್ ನಲ್ಲಿ, ಇಂದ್ರ ಬಂದ್ ಮೋಸ ಮಾಡಿ ಹೋಗ್ತಾನೆ, ಗೌತಮ ಋಷಿ ಬಂದು ಶಾಪ ಕೊಡ್ತಾರೆ ಇಂದ್ರನ್ ಕಳಿಸಿ, ಅಹಲ್ಯಾಗೂ ಕೂಡ ಶಾಪ ಕೊಟ್ಟು ಹೊಟ್ಟೋಕೋ ಅಂತ ಒಂದು ಸೀನು. ಅದಾದ್ಮೇಲೆ ಸುಮಾರು ಒಂದೂವರೆ ಎರಡು ಪೇಜ್ ಅಷ್ಟು ಮಾತಾಡಿ ಒಂದು ಏಳರಿಂದ ಎಂಟು ನಿಮಿಷ ಹಾಡು ಬರುತ್ತೆ, ಅದೆಲ್ಲ ಹತ್ತು ಕರೆದು ಬೀಳುವಂತ ಒಂದು ದೃಶ್ಯ ಅದು. ಅವತ್ತು ಏನಾಗಿತ್ತು ಅಂದ್ರೆ, ಅದು ಸುಮಾರು ಶೋಗಳಾಗಿತ್ತು, ಒಂದ್ ಐವತ್ತರವತ್ತು ಶೋ ಆಗಿತ್ತು. ಆ ಬೀಳ್ದ ಅದು ಗೌತಮ ಋಷಿ ಏನ್ ಮಾಡ್ತಾನೆ, ಶಾಪ ಕೊಟ್ಟು ಹೋಗುವಾಗ ರೈಟಲ್ಲಿ ಹೋಗ್ತಾನೆ, ನಾನು ಕಾಲು ಹಿಡ್ಕೊಂಡು ಅವನ ಇದ್ ಮಾಡ ಕಾಲು ಸ್ಪೀಡ್ ಸ್ಟೇಜ್ ಸೈಡ್ ವಿಂಗ್ಸ್ ವರೆಗೂ ಎಳ್ಕೊಂಡೋಗಿ ತಳ್ಳಿ ಹೋಗ್ಬೇಕು, ಅದಾದ್ಮೇಲೆ ನಮ್ದಿತ್ತು. ಅವತ್ತು ಏನಾಗೋಯ್ತು ಅಂದ್ರೆ, ಗೌತಮರ ಪಾತ್ರ ಮಾಡುವಂತವ್ರು ಅದ್ ಯಾಕೆ ಹಂಗ್ ಕನ್ಫ್ಯೂಷನ್ ಆದ್ರು ಅಥವಾ ಅಲ್ಲಿ ಸೈಡ್ ವಿಂಗ್ಸ್ ಅಲ್ಲಿ ಜನ ಜಾಸ್ತಿ ಇದ್ರು ಅಂತನೋ ಏನಂತ ಗೊತ್ತಿಲ್ಲ, ನಾನ್ ಬೀಳೋದಕ್ಕೂ ರೈಟ್ ಅಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಎಂಟ್ರಿ ಕೊಟ್ಬಿಟ್ರು, ಅವ್ರ ಕಮಂಡ್ಲ ಏನಿತ್ತಲ್ಲ ಅದು ನನ್ನ ಕಣ್ಣಿನ ಮೂಳೆ ಇರುತ್ತೆ ನೋಡಿ ಈ ಕಡೆ, ಅಲ್ಲಿಗೆ ಭಟ್ ಅಂತ ಹೊಡೆದ್ಬಿಡ್ತು. ಆ ಹೊಡೆದಿದ್ ಒಂದು ಕ್ಷಣ ಮಿಂಚ್ ಹೊಡೆದಂಗ ಆಯ್ತು ಕಣ್ಣು ಮುಂದೆ, ಏನು ಕಾಣಿಸ್ಲಿಲ್ಲ. ಆಮೇಲೆ ನೋಡಿದ್ರೆ ವೈಟ್ ಸ್ಯಾರಿ ಉಟ್ಕೊಂಡಿರ್ತೀನಿ, ಫುಲ್ ಹೂವ ತರದೆಲ್ಲ, ರಕ್ತ ಸುರಿತಾ ಇದೆ ಇಡೀ ವೈಟ್ ಸ್ಯಾರಿ ಕೆಂಪಾಗ್ಬಿಡ್ತು. ನನ್ನ ಹಸ್ಬೆಂಡ್ ಮಗುನ ಎತ್ಕೊಂಡು ಸೇವಿಂಗ್ಸ್ ಅಲ್ಲಿ ನಿಂತವ್ರು, ಬೇಡ ಬಾ ಅಂದ್ರೆ ಪಾತ್ರಧಾರಿಗಳು ಎಲ್ರು ನಾವು ಬೇಡ ಸಿನಿಂದ ಬಂದ್ಬಿಡು ಅಂತ. ಆದ್ರೆ ನನ್ನ ಮನ್ಸಿಗೆ ಏನಿತ್ತು ಮನ್ಸಲ್ಲಿ, ಯಾವ್ದೇ ಕಾರಣಕ್ಕೂ ಸೀನ್ ಎಂಡ್ ಆಗೋವರೆಗೂ ನಾನು ಕೆಳಗಡೆ ಬೀಳ್ಬಾರ್ದು, ಇದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಾಟಕ, ಸೀನ್ ಅದೊಂದ್ ಸೀನೆ ಮೇನು, ಬಿದ್ದೋದ್ರೆ ಇಡೀ ನಾಟಕದ ಇದು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಇಡೀ ಇದನ್ನ ಅಭಿನಯಿಸಿ ಲಾಸ್ಟ್ ಏನ್ ಬೀಳ್ತೀನಲ್ಲ ಅಲ್ಲಿ ಬಿದ್ದಿದೀನಿ. ಸ್ಕ್ರೀನ್ ಇದಾಗಿದ ತಕ್ಷಣ ಎಲ್ಲ ಓಡ್ ಬಂದಿತ್ತು. ಅದಾದ್ಮೇಲೆ ಒಂದ್ ನಾಲ್ಕೈದು ಸೀನ್ ಜಾಸ್ತಿ ಆಗುತ್ತೆ, ಅದೇ ರಾಮ ಎಲ್ಲ ಬಂದು ಎದ್ದಂತ ಸೀನ್ ನೋಡಿದ್ರೆ ಫುಲ್ ಕಣ್ಣು ಇಷ್ಟಪ್ಪ ಊದ್ಬಿಟ್ಟಿದೆ, ಹೋಯ್ತು ಕಣ್ಣು ಅಂತ ಅನ್ಕೊಂಡೆ. ಆದ್ರೆ ದೇವ್ರ ದಯದಿಂದ ಏನೂ ಆಗ್ಲಿಲ್ಲ, ಮೂಳೆಗೆ ಅದು ಏಟ್ ಬಿದ್ದಿದ್ರಿಂದ ಅದು ಓಪನ್ ಆಗಿ ರಕ್ತ ಬಂದಿತ್ತು. ಅದೊಂದು ದೊಡ್ಡ ಒಂದು ಅನುಭವ. ಇನ್ನೊಂದ್ ಏನಂದ್ರೆ, ಇದೇ ರಕ್ತರಾತ್ರಿ ನಾಟಕದಲ್ಲಿ ಆ ಮಕ್ಕಳ ತಲೆ ಕಡ್ದು ಬಿಡ್ತಾನೆ ಅಶ್ವತ್ಥಾಮ, ಅಲ್ಲಿ ನೀವು ಒಳಗಡೆ ಹೋಗಿ ನೋಡಿ ಕಿರುಚ್ಕೊಂಡು ಓಡ್ ಬಂದು ಒಂದಷ್ಟು ಸಂಭಾಷಣೆ ಎಲ್ಲ ಇರುತ್ತೆ. ಆ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಾಯ್ತು, ನಾನು ಆಚೆ ಬಂದಾಗ ಕಾಲಿಗೆ ತೊಡ್ರಿಸಿ ಫುಲ್ ಮೇಲ್ಗಡೆ ಏಪ್ರ ಮೇಲ್ಗಡೆ ಅಪ್ಪಿಂದ ಉರುಳ್ಕೊಂಡು ಕೆಳಗಡೆ ಫುಲ್ ಬಂದು ಬಿದ್ದ್ಬಿಟ್ಟೆ ಸ್ಟೇಜ್ಗೆ. ಅಂದ್ರೆ ನಾನ್ ಬೇಕಂತ ಬಿದ್ದಿದ್ದೀನಿ ಅಂತ ಅನ್ಕೊಂಡ್ರು, ಆದ್ರೆ ಫ್ಯಾಕ್ಟ್ ಅದು. ಬಳೆ ಎಲ್ಲ ಹೊಡೆದು, ಕೈಗೆಲ್ಲ ಚುಚ್ಚಿ ರಕ್ತ ಬಂದು, ಆಮೇಲೆ ಅದೇ ಒಂದು ಆ ನಾಟಕ ಬಂತು ಅಂದ್ರೆ ಅಲ್ಲಿಂದ ಬೀಳೋದೇ ಒಂದು ಅಭ್ಯಾಸ ಆಗೋಯ್ತು. ಅಂದ್ರೆ ಅವತ್ತು ಆಗಿದ್ದು ಫಸ್ಟ್ ಟೈಮ್ ಆಗಿದ್ದು ಅದೊಂದು ಇದು, ಅದೆರಡು ಒಂದು ಅನುಭವ ಸರ್. ಈಗ ಮರೆಯ

0: ಹೇಳಕ್ಕಾಗಲ್ಲ.
1: ನಿಜವಾಗ್ಲು ತುಂಬಾ ಚೆನ್ನಾಗಿ ಹೇಳಿದ್ರೆ ನಿಮ್ಮ ಶೂಟಿಂಗ್ ಅನುಭವಗಳನ್ನ. ಮೇಡಮ್, ಈಗ ಒಂದು ಗೀತೆಯನ್ನ ಕೇಳ್ಕೊಂಡ್ಬರೋಣ, ಆನಂತರ ಮಾತನ್ನ ಮುಂದುವರಿಸೋಣ, ಆಗ್ಬೋದಾ?
0: ಸರಿ, ಓಕೆ ಸರ್.
1: ಓಕೆ ಮೇಡಮ್.

0: ಆತ್ಮೀಯ ಕೇಳುಗರೆ, ಮತ್ತೊಮ್ಮೆ ನಿಮಗೆ ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ಆಶಾರಾಣಿ ಅವರೊಂದಿಗೆ ಮಾತಾಡ್ತಾ ಇದ್ವಿ, ಈಗ ಮಾತನ್ನ ಮತ್ತೆ ಮುಂದುವರಿಸೋಣ. ಮೇಡಮ್ ನಮಸ್ತೆ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ಇಡೀ ನಿಮ್ಮ ಜೀವನವನ್ನೇ ಕಲೆಗಾಗಿ ಮುಡುಪಾಗಿಟ್ಟಿದ್ದೀರಿ ಅಂದ್ರೆ ಅದಕ್ಕೆ ಕುಟುಂಬದ ಸಹಕಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಕುಟುಂಬದ ಸಹಕಾರ ಇಲ್ಲ ಅಂದ್ರೆ ನಮ್ಗೆ ಈ ತರ ಓಪನ್ ಆಗಿ ನಾವು ಥಿಯೇಟರ್ ಅಲ್ಲಿ ಬಂದು ಆಕ್ಟ್ ಮಾಡೋದಿರ್ಬೋದು ಅಥವಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದಿರ್ಬೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಯಶಸ್ವಿ ಕಲಾ ಪಯಣದಲ್ಲಿ ನಿಮ್ಮ ಕುಟುಂಬದ ಬೆಂಬಲ ಹೇಗಿದೆ?
1: ಖಂಡಿತವಾಗಿ ಸರ್, ಅವ್ರ ಬೆಂಬಲ ಸಹಕಾರ ಸಹಾಯ ಇಲ್ಲದೆ ಏನು ಸಾಧಿಸಕ್ ಆಗೋದಿಲ್ಲ. ಯಾಕೆಂದ್ರೆ ಈಗ ನೋಡಿ, ನಾವು ನಾಟಕಗಳಿಗೆ ಎಲ್ಲೋ ಹೋಗ್ತೀವಿ, ಶೂಟಿಂಗ್ ಆಗ್ಲಿ ನಾಟಕಕ್ಕಾಗ್ಲಿ ಎಷ್ಟೊತ್ತಿಗೋ ಹೋಗ್ತೀವಿ, ಎಷ್ಟೊತ್ತಿಗೋ ಬರ್ತೀವಿ. ಮಕ್ಳನ್ನ ನೋಡ್ಕೋಬೇಕು, ಮನೇಲೆಲ್ಲ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಆಗಿರ್ಬಹುದು, ಅವ್ರ ಸ್ಕೂಲು, ಹೋಮ್ ವರ್ಕ್. ನಮ್ಗೆ ಒಂದೊಂದ್ಸರಿ ಲೇಟ್ ನೈಟ್ ಆದಾಗ ಊಟ ತಿಂಡಿ ಅಂದ್ರೂ ವ್ಯವಸ್ಥೆ. ನಾವು ಒಂದೊಂದ್ಸರಿ ಶೂಟಿಂಗ್ ಅಲ್ಲಿ ತಿನ್ನಲ್ಲ ಅಥವಾ ಡ್ರಾಮಾದಲ್ಲಿ ತಿನ್ನಲ್ಲ ಅಂದ್ರೆ ಮನೇಲಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಪ್ರತಿ ಒಂದ್ರಲ್ಲೂ ಸಹಕಾರ. ಈಗ ನೋಡಿ, ಗಾದೆ ಇದೆ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಅಂತ. ಆದ್ರೆ ಒಂದು ಹೆಣ್ಣಿನ ಯಶಸ್ಸಿಂದ ಗಂಡು ಇರಬಹುದು ಅಂತ ನನ್ನ ಗಂಡ ಹಾಗೂ ನನ್ನ ಮಕ್ಕಳು ನನ್ಗೆ ಬೆಂಬಲವಾಗಿ ನಿಂತು ತೋರಿಸ್ಕೊಟ್ಟಿದ್ದಾರೆ. ಅವರ ಸಹಕಾರ ಸಹಾಯ, ಅವ್ರ ಪ್ರೋತ್ಸಾಹ ಇಲ್ಲದೆ ಖಂಡಿತ ನಾನೇನು ಮಾಡಕ್ಕಲ್ಲ. ನನ್ಗೆ ಯಾವುದೇ ಕೆಲಸವನ್ನ ಮಾಡ್ಲಿ, ಯಾವುದೇ ಒಂದು ಇದ್ ಮಾಡಿದ್ರು ಎಲ್ಲೂ ಜೊತೆ ನಿಂತ್ಕೊಂಡು ನನಗೆ ಬೆನ್ನೆಲುಬಾಗಿ ನಿಂತ್ಕೋತಾರೆ ನನ್ನ ಗಂಡ. ಹಾಗಾಗಿ ಅವ್ರ ಸಹಕಾರ ಇಲ್ಲದೆ ನಮ್ಗೇನು ಮಾಡಕ್ಕಾಗಲ್ಲ ಸರ್. ಅವ್ರಿಗೆ ಅವ್ರಂತ ಗಂಡ, ಒಬ್ಬ ಗಂಡ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಬ ಸ್ನೇಹಿತನಾಗಿ ನನ್ಗೆ ನನ್ನ ತಪ್ಪು ಒಪ್ಪುಗಳನ್ನ ನನಗೆ ತಿಳಿಸ್ಕೊಟ್ಟು ನನಗೆ ಸಾಥ್ ಕೊಡ್ತಾ ಇದಾರೆ. ನಿಜವಾಗ್ಲೂ ನನ್ನ ಬದುಕಿನ ಪಯಣದಲ್ಲಿ ಒಳ್ಳೆ ಜೊತೆಗಾರನ್ ಪಡ್ಕೊಂಡೆ ಅಂತಾನೆ ನಾನು ಹೇಳ್ಬೋದು.
0: ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರೆ, ಅಂದ್ರೆ ಕುಟುಂಬದ ಸಹಕಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ನಿಮ್ಮ
1: ಖಂಡಿತ, ಅದರಲ್ಲೂ ನಮ್ಮಂತ ಕಲಾವಿದರಿಗೆ ಅದ್ ಬೇಕೇ ಬೇಕು. ಈಗ ನೋಡಿ, ನಾವ್ ಯಾವ್ದೋ ಒಂದ್ಸಿನಲ್ಲಿ ನಾಟಕ ಆಗಿರ್ಬಹುದು ಅಥವಾ ಸೀರಿಯಲ್ ಶೂಟಿಂಗ್ ಅದೇ ಆಗಿರ್ಬೋದು, ಒಬ್ಬ ಗಂಡನಾಗಿ ನಾವು ಅಭಿನಯಿಸುವಾಗ ಅವ್ರ ಹತ್ರ ನಾವು ಕ್ಲೋಸ್ ಆಗಿ ಅಭಿನಯಿಸ್ಬೇಕಾಗುತ್ತೆ ಅಥವಾ ನಮ್ಮ ಪಾತ್ರವನ್ನ ಅವಾಗ ಇದ್ ಮಾಡ್ಬೇಕಾಗುತ್ತೆ. ಅವಾಗೆಲ್ಲ ಕೆಲವೊಬ್ರು ಇದ್ ಮಾಡ ಅಂದ್ರೆ ಅದಕ್ಕೆ ಅಪೋಸ್ ಮಾಡಿರೋದು, ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿದೀನಿ. ಆದ್ರೆ ನಮ್ಮನೆಯಲ್ಲ ಆಗಿಲ್ಲ, ಇನ್ನೂ ಚೆನ್ನಾಗಿ ಅಭಿನಯಿಸು, ಏನು ನನ್ನ ಪಾತ್ರ ನೀನ್ ಆಶಾರಣಿ ಅಲ್ಲ, ಆ ಪಾತ್ರ ನೀನು ಅದನ್ನ ಅಭಿನಯಿಸು ಅಂತ ಹೀಗ್ ಮಾಡು ಹಾಗ್ ಮಾಡು ಅಂತ ನನಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ನಾನೇನ ತಪ್ಪು ಮಾಡುದಿಲ್ಲ, ಇದು ನೀನ್ ಹೀಗ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಒಂಥರ ಪುಣ್ಯ ಮಾಡಿದ್ದೆ ಅನ್ಕೊಳ್ತೀನಿ.
0: ಹಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಕುಟುಂಬದ ಸಹಕಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ. ನಿಮ್ಮ ಇದು ಈ ಸುದೀರ್ಘ ನಟನಾ ಬದುಕಿಗೆ ನಿಜವಾದ ಇನ್ಸ್ಪಿರೇಷನ್ ಯಾರು ಅಂತ ಹೇಳ್ಬೋದು, ಪ್ರೇರಣೆ ಯಾರು?
1: ಪ್ರೇರಣೆ ಅಂದ್ರೆ ನನ್ನ ತಂದೆ ತಾಯಿನೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರನ್ನ ನೋಡಿ ಕಲಿತಾ ಆಡ್ತಾ ಬೆಳೆದಂತವಳು ನಾನು. ಹಾಗಾಗಿ ಅವರ ಪ್ರೇರಣೆಯಿಂದಾನೆ ಎಲ್ಲ ಸಾಧ್ಯ. ಈಗ ನನ್ನ ಮಕ್ಕಳು, ನನ್ನ ಗಂಡ, ಅವರು ಕೂಡ ಸ್ಟೇಜ್ ಅಲ್ಲಿ ಅವರು ಕೂಡ ಸಕ್ರಿಯರಾಗಿರೋದ್ರಿಂದ ಅವರು ಒಂದ್ ರೀತಿ ನನಗೆ ಪ್ರೇರಣೆನೆ. ಅವರುಗಳ ಪ್ರೇರಣೆಯಿಂದಾನೆ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತ ಹೇಳ್ತೇನೆ.
0: ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಇವತ್ತು ನಟನೆಯನ್ನೇ ಕೆರಿಯರ್ ಮಾಡ್ಕೋಬೇಕು ಅಂತ ಬರುವಂತಹ ಹೊಸ ತಲೆಮಾರಿನ ನಟ ನಟಿಯರಿಗೆ ಒಬ್ಬ ಹಿರಿಯ ಅನುಭವಿಯಾಗಿ ಏನನ್ನ ಹೇಳಕ್ ಇಷ್ಟಪಡ್ತೀರಾ?
1: ಸರಿ, ಯಾವುದೇ ಆಗಿರ್ಬಹುದು ನೋಡಿ, ರಂಗಭೂಮಿ ಆಗಿರ್ಬೋದು, ಕಿರುತೆರೆ ಹಿರುತೆರೆ ಯಾವುದೇ ಆಗಿರ್ಬಹುದು, ಮೊದ್ಲು ಯಾವುದೇ ಪಾತ್ರವನ್ನ ಅಭಿನಯಿಸೋಕೆ ಈ ರಂಗಕ್ಕೆ ಬರೋದಕ್ಕೆ ಶ್ರದ್ಧೆ ಮತ್ತೆ ಸಹನೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಸರ್. ಇಲ್ಲಿ ಈಗ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಯಾರೇ ಆಗಿರ್ಬೋದು ಕಲಾವಿದರಾಗಿ ಬರ್ಬೇಕು ಅನ್ನೋರು ಏಕದಮ್ ನಾವು ದೊಡ್ಡ ಸ್ಥಾನಕ್ಕೆ ಹೋಗ್ಬಿಡ್ಬೇಕು ಅಂತಾರೆ. ನೋಡಿ, ಹಿಂದೆ ಎಲ್ಲ ಫೋಟೋ ಆಲ್ಬಮ್ಗಳನ್ನ ಹಿಡ್ಕೊಂಡು ತಿರುಗ್ತಾ ಇದ್ರು ಹುಡುಗರು ಹುಡುಗಿಯರೆಲ್ಲ, ನಮ್ಗೆ ಅವಕಾಶಗಳು ಸಿಗ್ಲಿ ಅಂತ. ಈಗ ಆಗಲ್ಲ, ಈಗ ತುಂಬಾ ಮುಂದುವರೆದಿದೆ ಡಿಜಿಟಲ್ ಮೀಡಿಯಾದೆಲ್ಲ, ಯಾವ್ದೇ ಆಗಿರ್ಬೋದು ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ಸ್ ಇದೆ. ಆತರ ಸಿಕ್ಕಿದ ತಕ್ಷಣ ಎಲ್ಲರು ನಾನು ನೋಡಿರೋ ಹಂಗೆ ಒಂದೆರಡು ದಿನ ಪಾತ್ರ ಇದಾಗಿ ಅವ್ರಿಗೊಂಚೂರು ಹೆಸರು ಬಂದ ತಕ್ಷಣ ಅವ್ರ ತಲೆನೇ ನಿಲ್ಗೋದಿಲ್ಲ. ಯಶಸ್ಸು ಅನ್ನೋದು ಅವರ ತಲೆಯನ್ನ ತಿರುಗಿಸ್ಬಿಡುತ್ತೆ. ಅಂದ್ರೆ ಎಲ್ಲಾ ವ್ಯಕ್ತಿಗಳ ಜೀವನದಲ್ಲಿ ಯಶಸ್ಸು ಅನ್ನೋದು ಬರುತ್ತೆ, ನಮ್ಮ ಕಲಾವಿದರು ಅಂತಾನೆ ಅಲ್ಲ, ಯಾರೇ ಆಗಿರ್ಬೋದು. ಆ ಯಶಸ್ಸು ಬಂದ ಮೇಲೆ ನಡ್ಕೊಳ್ಳುವಂತ ರೀತಿ ನಿನ್ನ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಈಗ ನೋಡಿ, ರಾಜ್ಕುಮಾರ್ ಅಪ್ಪಾಜಿಯವರು ಅಂತಹ ದೊಡ್ಡ ಮಹಾನ್ ನಟ ಆಗಿದ್ರು ಕೂಡ ಅವ್ರು ಎಷ್ಟು ಸರಳತೆ, ಅವರ ವಿನಯ, ವಿದ್ಯೆ ಇರೋ ಕಡೆ ವಿನಯ ಇರ್ಬೇಕು ಸರ್. ನಾ ಹೇಳೋದು ಅವರ ಸರಳತೆ, ಸಜ್ಜನಿಕೆ, ಅವರ ವಿದ್ಯೆ, ಅವರ ವಿನಯನೇ ಅವರನ್ನ ಆ ಮಟ್ಟಕ್ಕೆ ತಗೊಂಡು ಹೋಗಿದ್ದು. ಹಾಗಾಗಿ ನಾವು ಕಲಾವಿದರು ಅವ್ರನ್ನ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಅವ್ರನ್ನ ನೋಡ್ಕೊಂಡು ಬೆಳೆದಂತವ್ರ ನಾವೆಲ್ಲ. ನಾವು ತುಂಬಾ ಕಲಿಬೇಕು, ಶ್ರದ್ಧೆ ಇರ್ಬೇಕು. ಯಾವ್ದೇ ಪಾತ್ರ ಅಯ್ಯೋ ನನ್ ಸೀನ್ ಆಯ್ತು ಬಿಡು ನಾನು ಕುತ್ಕೊಂಡು ನೆಕ್ಸ್ಟ್ ತಾನೆ ಹೋಗಿ ಮಲಗೋದು ಅಥವಾ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು, ಅದನ್ನೆಲ್ಲ ಬಿಟ್ಟು ಒಂದು ಚೂರು ಆ ಪಾತ್ರದ ಬಗ್ಗೆ ಶ್ರದ್ಧೆ ತೋರಿಸ್ಬೇಕು. ಯಶಸ್ಸು ಬಂದಾಗ ತಗ್ಗಿ ಬಗ್ಗೆ ನಡಿಬೇಕು. ಹಂಗಾದ್ರೆ ಮಾತ್ರ ಇಲ್ಲಿ ಬಹಳ ಕಾಲ ಉಳಿಬಹುದು. ಈಗ ನೋಡಿ, ಈಗಿನ ಕಾಲದಲ್ಲಿ ಒಂದು ಧಾರಾವಾಹಿಗಳಲ್ಲಿ ಒಬ್ಬ ನಾಯಕನಾಗೋ ನಾಯಕಿಯಾಗೋ ಅಭಿನಯಿಸಿದ್ರೆ ಅವ್ರು ಒಂದೇ ಧಾರಾವಾಹಿಗೆ ಅವ್ರ ಜೀವನ ಮುಕ್ತಾಯ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಅವ್ರನ್ನ ಅವ್ರಿಗೆ ಇರಲ್ಲ, ಅಪರ್ಚುನಿಟೀಸ್ ಇರಲ್ಲ. ಸಿಗೋದು ಸಿಕ್ಕೇ ರೇರು, ಕೆಲವೊಬ್ರು ಸಿಗಬಹುದು, ಕೆಲವೊಬ್ರು ಸಿಗೋದೇ ಇಲ್ಲ. ಆದ್ರೆ ಆಗ ಹಂಗಲ್ಲ ಸರ್, ಯಾವ ನಾಯಕ ನಾಯಕಿ ಆಗ್ಲಿ ಪೋಷಕ ಪಾತ್ರಧಾರಿಗಳಾಗ್ಲಿ ಅವ್ರಿಗೆ ಹೆಸರು ಬಂತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಅವಕಾಶಗಳು ಸಿಗೋದು ಇವ್ರಿಗೆ ಇದಿದೆ ಅಂತ. ಈಗ ಹಾಗಲ್ಲ, ನಮ್ದು ನೀರಿನ ಮೇಲಿನ ಗುಂಡೆ ತರ ಸರ್, ಯಾವಾಗ ಒಡೆದೋಗುತ್ತೆ ಹೇಳಲಿಕ್ಕೆ ಆಗಲ್ಲ. ಇರೋಷ್ಟು ದಿನ ನಾವು ವಿನಯವಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡುವಂತ ಪಾತ್ರವನ್ನಾಗ್ಲಿ ಕೆಲಸವನ್ನಾಗ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ, ಅದು ಲಾಂಗ್ ಲೈಫ್ ಇರುತ್ತೆ.
0: ಹೌದು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ವಿನಯತೆಯನ್ನ ರೂಢಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ.
1: ಖಂಡಿತ ಸರ್, ಖಂಡಿತ
0: ಖಂಡಿತ ಮೇಡಮ್.
1: ಯಶಸ್ಸು ತಲೆಗೇರಿಸ್ಕೋಬಾರ್ದು ಅಷ್ಟೇ ಮನುಷ್ಯ.
0: ತುಂಬಾ ಒಳ್ಳೆ ಕಿವಿ ಮಾತನ್ನ ಹೇಳಿದ್ರೆ ಈಗ ಬರುವಂತಹ ಹೊಸ ಕಲಾವಿದರಿಗೆ. ಮೇಡಮ್, ಇನ್ನೊಂದು, ಇಷ್ಟೆಲ್ಲ ಸಾಧಿಸಿದ ಮೇಲೂ ನನಗೆ ಈ ಪಾತ್ರ ಮಾಡಬೇಕು, ನನ್ನ ಡ್ರೀಮ್ ರೋಲ್ ಇದು ಅಂತ ಯಾವ್ದಾದ್ರೂ ಇದೆಯಾ?
1: ಇಲ್ಲ ಸರ್, ಎಲ್ಲಾ ತರ ಪಾತ್ರವನ್ನ ಅಭಿನಯಿಸ್ಬಿಟ್ಟೆ. ಪಾಸಿಟಿವ್, ನೆಗೆಟಿವ್, ಮತ್ತೆ ಏನು ಹುಚ್ಚಿಯಾಗಿ ಅಭಿನಯಿಸಿದೆ, ಗಂಡು ಪಾತ್ರಗಳಲ್ಲಿ ಅಭಿನಯಿಸಿದೆ, ರಾವಣ, ದುರ್ಯೋಧನ, ಕೃಷ್ಣ, ಕರ್ಣ, ಅರ್ಜುನ ಎಲ್ಲವನ್ನ ಅಭಿನಯಿಸಿದೆ. ಮೊನ್ನೆ ಮೊನ್ನೆ ಈಗ ಮಹಿಷಾಸುರ ಅಯ್ಯಪ್ಪ ಸ್ವಾಮಿ ನಾಟಕದಲ್ಲಿ ಮಹಿಷಿಯಾಗಿ ಕೂಡ ಅಭಿನಯಿಸಿದೆ. ಹೀಗೆ ಪಾತ್ರಗಳು ಯಾವತ್ತೂ ನನಗೆ ಹುಡುಕೊಂಡು ಬಂದಿರೋಂತಹದು. ಹಾಗಾಗಿ ನನ್ನ ಡ್ರೀಮ್ ರೋಲ್ ಅಂತ ಎಲ್ಲಾ ನನ್ಗೇನ್ ಕನ್ಸಿತ್ತು ಎಲ್ಲಾ ಪಾತ್ರಗಳನ್ನ ಅಭಿನಯಿಸ್ಬಿಟ್ಟಿದ್ದೀನಿ. ಮತ್ತೊಮ್ಮೆ ಆತರ ಅವಕಾಶ ಸಿಗ್ಲಿ ಅನ್ನೋದೇ ನನ್ನ ಕನಸು.
0: ಹಾಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ನಿಮ್ಮ ಕನಸು ಅಂದ್ರೆ ನಿಮ್ಮ ಪಾತ್ರಗಳ ಕುರಿತಾಗಿ. ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರು ನಿಮ್ಮನ್ನ ವಿಭಿನ್ನ ಪಾತ್ರಗಳಲ್ಲಿ ನೋಡ್ಬೇಕು ಅಂತ ಬಯಸ್ತಾ ಇದಾರೆ, ನೀವು ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ, ಅಥವಾ ಮುಂದೆ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ?
1: ಸದ್ಯಕ್ಕೆ ಈಗ ತೆಲುಗು ಸೀರಿಯಲ್ ಅನ್ನ ಒಂದು ಮಾಡ್ತಾ ಇದ್ದೀನಿ ಸರ್, ಅದು ದೀರ್ಘ ಸುಮಂಗಲಿ ಭವ ಅಂತ. ಈಗ ಮೊನ್ನೆ ಆನಂದ ನಿಲಯ ಅಂತ ಒಂದು ಶುರು ಆಗಿದೆ, ಒಂದು ಗೆಸ್ಟ್ ಅಪಿರಿಯನ್ಸ್ ತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅದನ್ ಬಿಟ್ರೆ ಇನ್ಯಾವ್ದು ಇಲ್ಲ. ಸಿನಿಮಾಗಳಲ್ಲಿ ಸ್ವಲ್ಪ ಅವಕಾಶಗಳು ಕಡಿಮೆ ಆಗಿದೆ, ಹೊಸದ್ರು ಬರ್ತಾ ಇದ್ದಾರೆ. ಹಾಗಾಗಿ ಸೀರಿಯಲ್ಗಳಲ್ಲೂ ಹಾಗೆ ಅವಕಾಶ ಕಮ್ಮಿ ಅಂತಾನೆ ಹೇಳ್ಬಹುದು. ಓಕೆ, ಇರೋದ್ರಲ್ಲಿ ನೋ ಪ್ರಾಬ್ಲಮ್, ದೇವ್ರು ಹೇಗೋ ದಾರಿ ತೋರಿಸ್ತಾ ಇದ್ದಾನೆ, ಮಾಡ್ತಾ ಇದ್ದೀನಿ.
0: ಕೊನೆಯದಾಗಿ, ನಿಮ್ಮನ್ನ ದಶಕಗಳಿಂದ ಪ್ರೀತಿಸ್ತಾ ನಿಮ್ಮ ನಟನೆಯನ್ನ ಇಷ್ಟಪಡ್ತಾ ಬಂದಿರುವಂತಹ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಇವತ್ತು ನಾವು ಏನಿದ್ದೀನಿ ಸರ್, ನಾನೇನಿದ್ದೀನಿ, ನನ್ನ ಈ ಸಿನಿಮಾ ಜಯನ ಜರ್ನಿ ಆಗಿರ್ಬೋದು, ಕಿರುತೆರೆ ರಂಗಭೂಮಿಯ ಜರ್ನಿ ಆಗಿರ್ಬೋದು, ಎಲ್ಲದಕ್ಕೆ ಎಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ, ನಮ್ಮ ತಂದೆ ತಾಯಿ ಹಿರಿಯರ ಆಶೀರ್ವಾದ, ನನ್ನ ಕುಟುಂಬದ ಸಹಕಾರ ಆಶೀರ್ವಾದ ಪ್ರೀತಿ, ಹಾಗೂ ನನ್ನನ್ನು ಪ್ರೀತಿಸುವಂತಹ, ಆರಾಧಿಸುವಂತಹ, ಅಭಿಮಾನಿಸುವಂತಹ ಎಲ್ಲ ಅಭಿಮಾನಿಗಳ ಭಿಕ್ಷೆ ಇದು ಅಂತಾನೆ ಹೇಳ್ಬೋದು. ಅವ್ರೆಲ್ಲ ಯಾರು ಇಲ್ಲ ಅಂದಿದ್ರೆ, ಅವರ ಒಂದು ಪ್ರೀತಿ ಇಲ್ಲ ಅಂದಿದ್ರೆ ನಮ್ಗೆ ಮಟ್ಟಕ್ಕೆ ಬರೋಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಸೊ ಆ ರೀತಿಯ ಪ್ರೀತಿಯನ್ನ ಅಭಿಮಾನವನ್ನು ತೋರಿಸುವಂತಾರೆ, ಎಲ್ಲರ ಪಾದಕ್ಕೆ ಶರಣ ಶರಣಾರ್ಥಿ ಅಂತ ಹೇಳ್ತೀನಿ ಸರ್.
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಿಮ್ಮ ಬದುಕಿನ ಬಂಡಿಯನ್ನ ಹೇಗೆ ಸಾಗಿಸ್ಕೊಂಡು ಬಂದ್ರಿ ಕಲಾವಿದರಾಗಿ ಅನ್ನೋದರ ಕುರಿತಾಗಿ ತುಂಬಾ ಚೆನ್ನಾಗಿ ಕಟ್ಕೊಟ್ರಿ. ಆತ್ಮೀಯ ಕೆಳಗರೆ, 5 ವರ್ಷದ ಮಗುವಾಗಿ ಗುಬ್ಬಿ ಕಂಪನಿಯಲ್ಲಿ ಹೆಜ್ಜೆ ಇಟ್ಟು ಇವತ್ತಿನವರೆಗೂ ಕಲಾ ಸೇವೆಯಲ್ಲೇ ಬದುಕನ್ನ ಸವಿಸಿರುವಂತಹ ಆಶಾರಾಣಿ ನಾಗೇಶ್ ಅವರ ಕಲಾ ಜಗತ್ತಿನ ಕಥೆಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಮೈಜುಮ್ಮನ್ನತ್ತೆ ಅಲ್ವಾ? ಕಲೆಗಾಗಿ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂತಹ ಇಂತಹ ಹಿರಿಯ ಕಲಾವಿದರ ಮಾತುಗಳೇ ನಮಗೆಲ್ಲ ದೊಡ್ಡ ಸ್ಫೂರ್ತಿ ಅಂತ ಹೇಳ್ತಾ, ನೂರಾರು ಪಾತ್ರಗಳ ಮೂಲಕ ನಮ್ಮನ್ನು ನಗಿಸಿ ಅಳಿಸಿ ಚಿಂತೆಗೆ ಹಚ್ಚಿದಂತಹ ಈ ಕಲಾರಾಣಿ ಸದಾ ಕಾಲ ಹೀಗೆ ನಗ್ನಗ್ತಾ ಇರಲಿ. ಆಶಾರಾಣಿ ಮೇಡಮ್,
1: ಧನ್ಯವಾದಗಳು ಸರ್. ಇಂಥ ಒಬ್ಬ ಪುಟ್ಟ ಕಲಾವಿದೆಯನ್ನ ನಿಮ್ಮ ವಾಹಿನಿ ಮೂಲಕ ಜನರಿಗೆ ಪರಿಚಯಿಸಿದಿರಿ. ನಿಮಗೂ, ನಿಮ್ಮ ವಾಹಿನಿಗೂ, ನಿಮ್ಮ ವಾಹಿನಿಯನ್ನ ಕೇಳ್ತಾ ಇರೋಂತ ಎಲ್ಲ ಕೇಳುಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ಅಂತ ಹೇಳ್ತೀನಿ.
0: ಖಂಡಿತ ಮೇಡಮ್, ಇವತ್ತು ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಅತ್ಯಮೂಲ್ಯವಾದ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ನಮ್ಗೆ ನಿಜಕ್ಕೂ ತುಂಬಾ ಖುಷಿ ಆಯ್ತು. ನಮ್ಮ ವಿವಿಧ ಭಾರತಿ ಕಡೆಯಿಂದ ಹಾಗೆ ನಮ್ಮೆಲ್ಲರ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೋಸ್ಕರ ಕೂಡ ದೇವ್ರು ಒಳ್ಳೇದ್ ಮಾಡಲಿ, ನಿಮ್ಮ ವಾಹಿನಿಗೆ ಒಳ್ಳೇದಾಗ್ಲಿ, ಕೇಳುವುದರೆಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಕೇಳುಗರೆ, ಇದುವರೆಗೂ ಪರಿಮಳ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಆಶಾರಾಣಿ ಅವರ ಜೀವನದ ಪಯಣದ ಕುರಿತಾಗಿ ಮುಕ್ತ ಮಾತುಗಳನ್ನು ಹಂಚಿಕೊಂಡ್ರು. ಈಗ ಒಂದು ಗೀತೆಯನ್ನು ಕೇಳೋಣ ಬನ್ನಿ.

ಕುರಿತಾದ ಕಾರ್ಯಕ್ರಮವನ್ನ ಆಲಿಸಿದಿರಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ವಸಂತ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು. ಈ ನಿಟ್ಟಿನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 2 ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಮರನಾಥ ಯಾತ್ರೆ ಹಿನ್ನೆಲೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರು ಇಂದು ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರಮುಖ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಭದ್ರತಾ ಪರಿಸ್ಥಿತಿ ಪರಿಶೀಲಿಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಪತ್ರಿಕಾ ಮಾಹಿತಿ ಬ್ಯೂರೋ ಪಿಐಬಿ ಫ್ಯಾಕ್ಟ್ ಚೆಕ್ ಘಟಕ ಈ ಹೇಳಿಕೆಯು ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ದೂರಸಂಪರ್ಕ ಇಲಾಖೆಯ ಪ್ರಮುಖ ಯೋಜನೆಯಾದ ಸಮೃದ್ಧ ಗ್ರಾಮ ಫಿಜಿಟಲ್ ಸೇವೆಗಳ ಪೈಲಟ್ ಯೋಜನೆ 2026 ಸಾಲಿನ ಪ್ರತಿಷ್ಠಿತ ವಿಶ್ವ ಮಾಹಿತಿ ಸಮಾಜ ಶೃಂಗಸಭೆ WSIS ಜಾಗತಿಕ ಪ್ರಶಸ್ತಿಗೆ ಭಾಜನವಾಗಿರುವುದನ್ನು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಶ್ಲಾಘಿಸಿದ್ದಾರೆ. ಫಾಕ್ಸ್ ಬರೋದಲ್ಲಿರುವ ಬೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಮೊರಾಕೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ ಅಂತ ನೋಡುವಂತಹ ಸಮಯ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿ ಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:00 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, ರಾತ್ರಿ 8:02 ನಮ್ಮ ಆಯ್ಕೆ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ನಿಮಗಾಗಿ. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ ಅಂತ ನೋಡೋಣ ಬನ್ನಿ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ ಇರುತ್ತೆ. 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನೀವು ಭಕ್ತಿ ಗೀತೆಗಳನ್ನು ಆಲಿಸುವಿರಿ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಾರ್ಯಕ್ರಮ ಕಲಾಭಾರತಿ, 12:05 ಕಾರ್ಯಕ್ರಮ ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಸಿನಿ ಕ್ವಿಜ್ ಇರುತ್ತೆ, 2:15 ಕಾರ್ಯಕ್ರಮ ಸ್ಪಂದನ, 2:40 ಚಿತ್ರತಾಣ, 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮವನ್ನು ಆಲಿಸುವಿರಿ. 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ, ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 6:02 ವಂದೇ ಮಾತರಂ, 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಕಾರ್ಯಕ್ರಮ ಯುವಧ್ವನಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಪ್ರಣಯ ಗೀತೆಗಳನ್ನು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 6:00 ಹಳೆಯ ಇಂಪಾದ ಚಿತ್ರಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತೀವಿ. ಕಾರ್ಯಕ್ರಮದ ಮೊದಲಿಗೆ ವಾಣಿಜ್ಯರಾಮ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬೇಡಿ ಚಿತ್ರದ ಹಾಡನ್ನು ಕೇಳೋಣ. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

5:14:50 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂಪಾದ ಹಳೆಯ ಚಿತ್ರಗೀತೆಗಳೊಂದಿಗೆ ನಾವು ಸಾಕ್ತಾ ಇದ್ದೀವಿ. ರಥಸಪ್ತಮಿ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಇರುವ ಈ ಹಾಡನ್ನು ಬರೆದವರು ಜಿ ಉದಯಶಂಕರ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗೀತ.

ರಥಸಪ್ತಮಿ ಚಿತ್ರದ ಹಾಡಿನ ನಂತರ ಈಗ ಕೇಳಿ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಹಾಡನ್ನ. ಕೆಜೆ ಯೇಸುದಾಸ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಇದು. ಚಿ ಉದಯಶಂಕರ್ ಅವರು ಬರೆದ ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it as a
0: ಹಗಲು ಇರುಳು.

ಶಂಕರ್ ಗುರು ಚಿತ್ರದ ಹಾಡನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ ಈ ಹಾಡನ್ನು ಬರೆದವರು ಚೀವುದಯ ಶಂಕರ್. 5:31:19 ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ವಿ. ಹಾಗಾದರೆ ಮುಂದಿನ ಹಾಡು ಯಾವುದು ಅಂತ ನೋಡೋದಾದರೆ, ಈ ಹಾಡು ಪ್ರಸಾರ ಆಗ್ತಾ ಇದೆ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಿಂದ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚೀವುದಯ ಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಎಲ್ಲ ಕಲ್ಪನ ನನ್ನಲ್ಲಿ ಬಂದಂತಹ ಆವೇಗ ಆನಂದ ಎಲ್ಲ ನಿನ್ನಿಂದ.
1: ಮಧುರ ಸಂಗಮ ಚಿತ್ರದ ಹಾಡು ಪ್ರಸಾರ ಆಯಿತು. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ, ಗೀತೆಯ ರಚನೆ ಆರ್ ಎನ್ ಜೆ ಗೋಪಾಲ ಅವರದ್ದು. ಈಗ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
3: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್.
4: ನಮಸ್ಕಾರ ಸರ್.
3: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲಸಲ್ಲ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನು ಬದ್ಧ ಆಗತ್ತಾ? ಹೇಗೆ?
4: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರ್ದು, ಅದು ಕಾನೂನು ಬದ್ಧ ಆಗೋದಿಲ್ಲ. ಓ, ಈ ಸಂದರ್ಭಕ್ಕೆ ತಕ್ಕನಾಗಿ ನಾನು ಹೇಳಬೇಕು ಅಂದ್ರೆ ಮೆಟರ್ನಿಟಿ ಬೆನಿಫಿಟ್ಸ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಗಳನ್ನ ಟರ್ಮಿನೇಟ್ ಮಾಡೋದು ಉಂಟು. ಸೊ ಈಗ ಏನಾಗತ್ತೆ, ಡೆಲಿವರಿ ಆದ್ಮೇಲೆ ಪೋಸ್ಟ್ ಲೀವ್ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀವ್ ಕೊಡಬೇಕು, ಪೋಸ್ಟ್ ಲೀವ್ ಕೊಡಬೇಕು ಅಂತ ಎಲ್ಲ ಕಾನೂನು ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿರತ್ತೆ, ಅವರು ಟರ್ಮಿನೇಟ್ ಮಾಡಿದ್ರೆ ಅವರು ಈ ಬೆನಿಫಿಟ್ಸ್ ನ ಕೊಡಬೇಕಾಗತ್ತೆ, ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾರೆ. ಇಂತ ಒಂದು ಪ್ರೆಷರ್ಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಅವರು ಖಂಡಿತ ಕಾನೂನು ಮೊರೆ ಹೋಗ್ಬೋದು. ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಇದ್ದಾಗ.
3: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದಂತ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದೀವಿ ನಾವು, ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
4: ಈಗ 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು.
3: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದ್ರೂ ಕೊರತೆ ಬಂದಾಗ, ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
4: ಟರ್ಮಿನೇಟ್
3: ಅವ್ರು ಮಾಡ್ತಾರೆ, ಅವಾಗ ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೆ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ, ನಮ್ಗೆ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗ ಆಗುತ್ತೆ.
4: ಸಂಚು ಮಾಡ್ದಂಗ ಖಂಡಿತ, ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
3: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೆ ಮಾಡಿ ಅವ್ರಿಗೆ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗ್ಬಾರ್ದು. ಯಾವುದೇ ಕೆಲಸ ಇರಬಹುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ ಗಳನ್ನ ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನ ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನ ನೀಡಬೇಕಾಗತ್ತೆ, ಅವರಿಂದ ನಮ್ಗೆ ತುಂಬಾ ನಷ್ಟ ಆಗತ್ತೆ ಅಂತ ಹೇಳಿ ಆ ವಿಚಾರಗಳನ್ನ ಮಾಡೋಂಗಿಲ್ಲ.
4: ಖಂಡಿತ,
3: ತಾವು ಹೇಳಿದಂಗೆ 180 ದಿನ, ಆರು ತಿಂಗಳ ಕೆಲಸದ ನಂತರ ಬೇಕಾದ್ರೆ ಅವರು ಈ ತರ ತಾಯ್ತನಕ್ಕೆ ಅವರು ಅರ್ಹರಾದ್ರೆ ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ. ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
4: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

ಮಾತು ತಪ್ಪದ ಮಗ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಿ ಗೋಪಾಲ್ ಅವರ ರಚನೆಗೆ ಇಳೆಯರಾಜ ಅವರ ಸಂಗೀತವಿತ್ತು. 5:49:27 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈಗ ಲಕ್ಷ್ಮೀ ಪ್ರಸನ್ನ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಪಿ ಸುಶೀಲ ಮತ್ತು ವಿ ರಾಮಕೃಷ್ಣ ಅವರು ಹಾಡಿದ ಗೀತೆ ಇದು. ಪಿ ಶ್ರೀನಿವಾಸನ್ ಅವರ ಸಂಗೀತವಿರುವ ಹಾಡನ್ನು ರಚಿಸಿದವರು ಚಿವುದೇ.

ಕಿಲಾಡಿಕಿಟ್ಟು ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಹಾಡಿದವರು ಪಿ ಸುಶೀಲ ಮತ್ತು ವಿಷ್ಣುವರ್ಧನ್. ಮೋಹನ್ ಕುಮಾರ್ ಅವರು ಸಂಗೀತ ನೀಡಿದ ಹಾಡು ಇದಾಗಿತ್ತು. ಆರ್ ಎನ್ ಜೇಕೋಪಾಲ್ ಅವರು ಬರೆದ ಗೀತೆ. ಈ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿ ಇಂದು ಆಯೋಜಿಸಿತ್ತು. ಈ ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಬೀದಿಬದಿ ವ್ಯಾಪಾರಿಗಳ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಸುಪ್ರೀಂಕೋರ್ಟ್ನ ಆದೇಶದ ಮೇರೆಗೆ ಪಾದಾಚಾರಿಗಳ ಹಕ್ಕುಗಳನ್ನು ರಕ್ಷಿಸಲು ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ನಡೆಸಲಾಗಿದೆ. ಇದು ಬೀದಿಬದಿ ವ್ಯಾಪಾರಿಗಳ ಗುರಿಯಾಗಿಸಿಕೊಂಡ ಕ್ರಮವಲ್ಲ, ನಾಗರಿಕರ ಹಕ್ಕುಗಳ ರಕ್ಷಣೆ ತಮ್ಮ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾನಭಜಾನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಗಾನಭಜಾನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ಸ್ನೇಹಿತರೆ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಸ್ಸಾಂನ ದಿಗ್ಭಾಯ್ನಲ್ಲಿ ಮೊದಲ ಪೆಟ್ರೋಲಿಯಂ ಅನ್ನು ಕಂಡುಹಿಡಿಯಲಾಯಿತು. ಅಂದರೆ 1889 ಮೊದಲ ತೈಲ ಹೊರತೆಗೆಯುವಿಕೆ ಆರಂಭ ಆಯಿತು. ಆದರೆ ಈ ಆವಿಷ್ಕಾರ 1825 ಹಿಂದೆಯೇ ಬ್ರಿಟಿಷ್ ಲೆಫ್ಟಿನೆಂಟ್ ವಿಲ್ಲೋಕ್ಸ್ ಅವರಿಂದ ಪ್ರಾರಂಭ ಆಯಿತು. ಆಗಿನ ಕಾಲದಿಂದಲೂ ಪೆಟ್ರೋಲ್ ಭಾರತದಲ್ಲಿ ಬಳಕೆಯಲ್ಲಿದೆ. ಆದರೆ ಈಗ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಮಾಡಿ ವಾಹನಗಳಲ್ಲಿ ಬಳಸಬೇಕು ಅನ್ನುವಂಥ ನಿರ್ಧಾರ ಏನಿದೆ, ಪ್ರತಿಯೊಬ್ಬರಲ್ಲೂ ಒಂದು ರೀತಿಯಾದಂಥ ಕುತೂಹಲ ಮೂಡಿಸಿದೆ ಅಲ್ವಾ. ಹಾಗಾದರೆ ಎಥೆನಾಲ್ ಅಂದರೆ ಏನು, ಅದನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ, ಅದರ ಪ್ರಯೋಜನಗಳೇನು ಅನ್ನೋದರ ಕುರಿತು ಮಾತಾಡೋಣ ಇವತ್ತಿನ ಸೇಫ್ ಡ್ರೈವ್ ಗಾನಭಜಾನ ಕಾರ್ಯಕ್ರಮದಲ್ಲಿ. ಇವತ್ತಿನ ಗಾನಭಜಾನ ಕಾರ್ಯಕ್ರಮದ ವಿಶೇಷ, ಎಥೆನಾಲ್ ಬರುತ್ತಿದೆ ದಾರಿ ಬಿಡಿ.

ಸಂತೆಯಲ್ಲಿ ನಿಂತ ಕಬೀರ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಅನ್ವೇಷ, ಕವಿತಾ ಸೇಠ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ಗೋಪಾಲ ವಾಜಪೇಯಿ ಅವರ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿತ್ತು. 6:11:32. ನೀವು ಕೇಳ್ತಾ ಇರೋದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ 102.9 FM. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಮಾತಾಡ್ತಾ ಇದ್ದೀವಿ ಎಥೆನಾಲ್ ಬಗ್ಗೆ. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ಯುದ್ಧದ ಸನ್ನಿವೇಶಗಳೇನಿವೆ, ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಯ ಏರಿಕೆ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ ಅನ್ಬೋದು. ಇದರ ಫಲವಾಗಿ ದಿನದಿಂದ ದಿನಕ್ಕೆ ಇಂಧನದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಭೀತಿ ಇಡೀ ಜಗತ್ತನ್ನು ಆವರಿಸಿಬಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಕಚ್ಚಾ ತೈಲದ ಆಮದು ಮತ್ತಷ್ಟು ಕಠಿಣವಾಗುವ ಸಾಧ್ಯತೆ ಇದೆ. ಎಷ್ಟು ಕಠಿಣ ಅಂದರೆ ಕಚ್ಚಾ ತೈಲನೇ ಸಿಗದೇ ಇರುವಷ್ಟು ಕಠಿಣವಾದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಅತ್ಯುತ್ತಮ ಪರ್ಯಾಯವಾಗಿ ಭಾರತದಲ್ಲಿ ಎಥೆನಾಲ್ ಇಂಧನ ಇವತ್ತು ಮುಂಚೂಣಿಗೆ ಬಂದಿದೆ. ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಹೆಚ್ಚುತ್ತಾ ಇದ್ದಂತೆ ವಾಹನ ಬಳಕೆದಾರರಲ್ಲಿ ಒಂದು ರೀತಿಯಾದಂಥ ಕುತೂಹಲ ಉಂಟಾಗಿದೆ. ಯಾಕಂದರೆ ಒಂದು ಕಡೆ ಇದು ದೇಶದ ಇಂಧನ ಸ್ವಾವಲಂಬನೆಗೆ ನೆರವಾದರೆ ರೈತರ ಆದಾಯಕ್ಕೂ ಕೂಡ, ಆದಾಯ ಹೆಚ್ಚಳ ಆಗೋದಕ್ಕೂ ಕೂಡ ನೆರವಾಗುತ್ತೆ. ಇನ್ನೊಂದು ಕಡೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಅಂತಲೇ ಹೇಳ್ಬೋದು. ಕಚ್ಚಾ ತೈಲದ ಮೇಲಿನ ಆಮದು ಅವಲಂಬನೆಯನ್ನು ತಗ್ಗಿಸುವುದಕ್ಕೆ ಮತ್ತು ಇಂಧನದ ಕೊರತೆಯನ್ನು ನೀಗಿಸುವುದಕ್ಕೆ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಮಾಡುವಂತಹ ಪ್ರಮಾಣ ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ಆರಂಭದಲ್ಲಿ E10 ಅಂದರೆ ಪೆಟ್ರೋಲ್ನಲ್ಲಿ 10% ಎಥೆನಾಲ್ ಮಿಶ್ರಣ ಮಾಡಲಾಗ್ತಾ ಇತ್ತು. ಆನಂತರ E20ಗೆ ಹೆಚ್ಚಿಸಲಾಯಿತು. ಈಗ E30 ಮಿಶ್ರಣದ ಕುರಿತು ಚಿಂತನೆ ನಡೆಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಒಂದಿನ ಸಂಪೂರ್ಣವಾಗಿ ಎಥೆನಾಲ್ ಇಂಧನದಿಂದಲೇ ಚಲಿಸುವಂತಹ ಫ್ಲೆಕ್ಸ್ ಫ್ಯೂಯಲ್ ವಾಹನಗಳು ಕೂಡ ಮಾರುಕಟ್ಟೆಗೆ ಲಗ್ಗೆಯಿಡಲಿವೆ.

ರಿಕ್ಕಿ ಚಿತ್ರದ ಹಾಡನ್ನ ಕೇಳಿದ್ರಲ್ಲ ಈಗಷ್ಟೇ. ಹಾಡಿದವರು ಟಿಪ್ಪು ಮತ್ತು ಅನುರಾಧ ಭಟ್, ಕೆ ಕಲ್ಯಾಣ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಪೆಟ್ರೋಲ್ ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ, ಪಳೆಯುಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ ಅಂತ ನಾವಿದನ್ನು ಕರಿತೀವಿ. ಆದರೆ ಇದು ಇವತ್ತು ಕೃಷಿಯ ಸುವಾಸನೆಯ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ಕಬ್ಬು, ಜೋಳ, ಧಾನ್ಯಗಳ ತ್ಯಾಜ್ಯ, ಕಚ್ಚಾ ವಸ್ತುಗಳಿಂದ ಉತ್ಪಾದನೆಯಾಗುವಂಥದ್ದೇ ಈ ಎಥೆನಾಲ್. ಎಥೆನಾಲ್ ಭಾರತದ ಇಂಧನ ನೀತಿಯ ಪ್ರಮುಖ ಭಾಗವಾಗಿ ರೂಪುಗೊಳ್ತಾ ಇದೆ. ಕೆಲ ವರ್ಷಗಳ ಹಿಂದಷ್ಟೇ E10 ಇಂಧನ ಬಳಕೆಯಲ್ಲಿತ್ತು. ಈಗ ದೇಶಾದ್ಯಂತ E20 ಕೂಡ ಜಾರಿಗೆ ಬಂದಿದೆ. ಇತ್ತೀಚೆಗೆ E85 ಇಂಧನ ಕೂಡ ಬಿಡುಗಡೆ ಆಗಿದೆ. ಭವಿಷ್ಯದಲ್ಲಿ E100 ಕೂಡ ಬಳಸುವಂತಹ ಚಿಂತನೆ ಕೂಡ ನಡೀತಾ ಇದೆ. ಭಾರತ ತನ್ನ ಪೆಟ್ರೋಲಿಯಂನ್ನು ಈ ಅಗತ್ಯದ ಬಹುಪಾಲನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಇದಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ವಿದೇಶಕ್ಕೆ ಹರಿದು ಹೋಗುತ್ತೆ. ಹೀಗಾಗಿ ಎಥೆನಾಲ್ ಮಿಶ್ರಣದ ಹಿಂದೆ ಮೂರು ಪ್ರಮುಖವಾದಂಥ ಉದ್ದೇಶಗಳನ್ನು ನಾವಿಲ್ಲಿ ಕಾಣಬಹುದು. ಒಂದು, ಕಚ್ಚಾ ತೈಲದ ಆಮದನ್ನು ತಗ್ಗಿಸುವಂಥದ್ದು. ಇನ್ನೊಂದು, ರೈತರಿಗೆ ಹೊಸ ಮಾರುಕಟ್ಟೆಯನ್ನು ಕಲ್ಪಿಸುವಂಥದ್ದು. ಕೊನೆಯದಾಗಿ, ಕಾರ್ಬನ್ ಹೊರಸೂಸುವಿಕೆಯನ್ನು ನಿಯಂತ್ರಿಸುವಂತಹದ್ದು. ಒಟ್ಟಾರೆ ಈ ಎಥೆನಾಲ್ ಕೇವಲ ಇಂಧನ ಬದಲಾವಣೆ ಮಾತ್ರ ಅಲ್ಲ, ಕೃಷಿಗೆ, ಪರಿಸರಕ್ಕೆ ಮತ್ತು ಆರ್ಥಿಕತೆಯನ್ನು ಒಂದೇ ವೇದಿಕೆಯಡಿ ತರುವಂತಹ ಯೋಜನೆ ಇದು.

ನಾಗರಹಾವು ಚಿತ್ರದ ಹಾಡನ್ನ ಪ್ರಸಾರ ಮಾಡಿದ್ವಿ. ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದಾಗಿತ್ತು. ಕವಿರಾಜ್ ಅವರು ಬರೆದ ಈ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಇಂಪಾದ ಹಾಡುಗಳ ಜೊತೆಗೆ ನಾವು ಸಾಗ್ತಾ ಇದ್ದೀವಿ ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ. ಜೊತೆಗೆ ಮಾತಾಡ್ತಾ ಇದ್ದೀವಿ ಎಥೆನಾಲ್ ಬಗ್ಗೆ. ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ ಈ ಎಥೆನಾಲ್ ಹೇಗೆ ಉತ್ಪಾದನೆ ಆಗುತ್ತೆ ಅಂತ. ಹೌದು, ಇದು ಹೊಲದಿಂದ ವಾಹನದ ಟ್ಯಾಂಕ್ಗೆ ಅಂತಾನೆ ಕರಿಬಹುದು. ಯಾಕಂದ್ರೆ ಕಬ್ಬು, ಮೆಕ್ಕೆಜೋಳ, ಅಕ್ಕಿ ಧಾನ್ಯಗಳ ಉಳಿಕೆಯ ಭಾಗಗಳಿಂದ ಇದನ್ನ ಉತ್ಪಾದನೆ ಮಾಡಲಾಗುತ್ತೆ. ಸಕ್ಕರೆ ಕಾರ್ಖಾನೆಗಳ ಉಪ ಉತ್ಪನ್ನಗಳಿಂದ ಎಥೆನಾಲ್ ಉತ್ಪಾದನೆ ಆಗುವಂತಹದ್ದು. ಹೀಗಾಗಿ ರೈತರಿಗೆ ಹೊಸ ಆದಾಯದ ಮೂಲ ಸಿಗುತ್ತೆ. ಇದರಿಂದ ಮೊದಲು ಮಾರುಕಟ್ಟೆ ಸಿಗದೆ ಉಳಿತಾ ಇದ್ದಂತ ಕೆಲವು ಕೃಷಿ ಉತ್ಪನ್ನಗಳಿಗೆ ಈಗ ಇಂಧನ ಕೈಗಾರಿಕೆಯಲ್ಲಿ ಬೇಡಿಕೆ ಜಾಸ್ತಿಯಾಗಿದೆ. ಒಂದು ರೀತಿಯಲ್ಲಿ ನೋಡಿದರೆ ಭಾರತದ ವಾಹನಗಳು ಈಗ ಕೃಷಿಯೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ತಾ ಇವೆ ಅಂತಲೇ ಹೇಳ್ಬೋದು.

ಅರ್ಮನ್ ಮಲಿಕ್ ಅವರು ಹಾಡಿದ ಗೀತೆ ಇದಾಗಿತ್ತು. ಮುಂಗಾರು ಮಳೆ 2 ಚಿತ್ರದ ಹಾಡು ಇದಾಗಿತ್ತು. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಕಬ್ಬು, ಮೆಕ್ಕೆಜೋಳ, ಅಕ್ಕಿ ಧಾನ್ಯಗಳ ಉಳಿಕೆ ಭಾಗಗಳು ಸಕ್ಕರೆ ಕಾರ್ಖಾನೆಗಳ ಉಪ ಉತ್ಪನ್ನಗಳಿಂದ ಎಥೆನಾಲ್ ಅನ್ನು ಉತ್ಪಾದನೆ ಮಾಡಲಾಗುತ್ತೆ ಅನ್ನೋದನ್ನು ನೋಡಿದ್ವಿ ಅಲ್ವಾ. ಅದರಲ್ಲೂ ಮುಖ್ಯವಾಗಿ ಕಬ್ಬಿನಿಂದ ಎಥೆನಾಲ್ ಉತ್ಪಾದನೆ ಆಗುತ್ತೆ. ಹಾಗಾದರೆ 1 ಲೀಟರ್ ಎಥೆನಾಲ್ ತಯಾರಿಸುವುದಕ್ಕೆ ಎಷ್ಟು ಕಬ್ಬು ಬೇಕು ಅಂತ ನೋಡೋದಾದರೆ, 1 ಲೀಟರ್ ಶುದ್ಧ ಎಥೆನಾಲ್ ತಯಾರಿಸುವುದಕ್ಕೆ ಅಂದಾಜು 12-15 ಕೆಜಿ ಕಬ್ಬಿನ ಅವಶ್ಯಕತೆ ಇರುತ್ತೆ. ನೇರವಾಗಿ ಕಬ್ಬಿನ ರಸವನ್ನು ಬಳಸಿ ಎಥೆನಾಲ್ ತಯಾರಿಸಿದರೆ 1 ಟನ್ ಕಬ್ಬಿನಿಂದ ಸುಮಾರು 70-84 ಲೀಟರ್ಗಳಷ್ಟು ಎಥೆನಾಲನ್ನು ಪಡ್ಕೋಬೋದು. ಹಾಗೆ ಸಕ್ಕರೆ ತೆಗೆದ ನಂತರ ಒಂದು ವೇಳೆ ಕಬ್ಬಿನ ರಸದಿಂದ ಮೊದಲು ಸಕ್ಕರೆಯನ್ನು ಬೇರ್ಪಡಿಸಿ ಅದರಿಂದ ಹೊರಬರುವಂತಹ ಗಟ್ಟಿ ಜಿಡ್ಡಿನ ದ್ರವ ಅಥವಾ ಕಾಕಂಬಿಯಿಂದ ಎಥೆನಾಲ್ ತಯಾರಿಸುವುದಾದರೆ ಇಳುವರಿ ಕಡಿಮೆ ಆಗುತ್ತೆ. ಅಂದರೆ ಈ ಪದ್ಧತಿಯಲ್ಲಿ 1 ಟನ್ ಕಬ್ಬಿನಿಂದ ಕೇವಲ 10-11 ಲೀಟರ್ಗಳಷ್ಟು ಎಥೆನಾಲನ್ನು ಮಾತ್ರ ಉತ್ಪಾದಿಸುವುದಕ್ಕೆ ಸಾಧ್ಯ.

ರಚಿಸಿದ ಈ ಗೀತೆಗೆ ಸಂಗೀತ ನೀಡಿದ್ದು ಅರ್ಜುನ್ ಜನ್ಯ. ಗಾನಭಜನ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳು ಪ್ರಸಾರ ಆಗ್ತಾ ಇವೆ ನಿಮ್ಮ ಮೆಚ್ಚಿನ 102.9 FM. ಜೊತೆಗೆ ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಎಥೆನಾಲ್ ಇಂಧನದ ಬಗ್ಗೆ. ಇವತ್ತು ನಮ್ಮ ಬೈಕು ಕಾರುಗಳಿಗೆ ಲೀಟರ್ ಗಟ್ಟಲೆ ತುಂಬಿಸಿಕೊಳ್ಳುವ ಪೆಟ್ರೋಲ್ ಭವಿಷ್ಯದಲ್ಲಿ ಒಂದಿನ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ಎನ್ನುವ ಆತಂಕ ಇತ್ತು ಭೂಗರ್ಭ ಶಾಸ್ತ್ರಜ್ಞರಿಗೆ. ಹೌದು, ಇದು ಅವರ ಬಹುದಿನಗಳ ಆತಂಕ ಆಗಿತ್ತು, ಇದು ನಿಜ ಕೂಡ. ಹೀಗಾಗಿ ಪೆಟ್ರೋಲ್ಗೆ ಪರ್ಯಾಯವಾಗಿ ಇಂಧನಗಳನ್ನು ಜಗತ್ತು ಹುಡುಕ್ತಲೇ ಇತ್ತು. ಈ ನಿಟ್ಟಿನಲ್ಲಿ ವಿಜ್ಞಾನಿಗಳ ಕಣ್ಣಿಗೆ ಅಮೃತದಂತೆ ತೋರಿದ್ದು ಎಥೆನಾಲ್. ಸಮಸ್ತ ಜೀವರಾಶಿಗಳ ಆರೋಗ್ಯ ದೃಷ್ಟಿಯಿಂದಲೂ ಎಥೆನಾಲ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಎಥೆನಾಲ್ ಇಂಧನ ಹುಡ್ಕೊಂಡು ನಾವು ಗಲ್ಫ್ ರಾಷ್ಟ್ರಕ್ಕೋ ಅಥವಾ ರಷ್ಯಾಕ್ಕೋ ಹೋಗ್ಬೇಕಂತ ಇಲ್ಲ. ನಮ್ಮೂರಲ್ಲೇ ಇರುವ ಕಬ್ಬು, ಮೆಕ್ಕೆಜೋಳ, ಹಣ್ಣು, ಅಕ್ಕಿ, ಹುಲ್ಲು, ತರಕಾರಿ ಇನ್ನಿತರ ಕೆಲವು ಧಾನ್ಯಗಳಿಂದ ಉತ್ಪಾದಿಸಬಹುದಾದಂತಹ ಸಸ್ಯಜನ್ಯ ಇಂಧನ ಇದು. ಸುಲಭ ನವೀಕರಣ, ಇದರ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಕಡಿಮೆ ವೆಚ್ಚದಲ್ಲಿ ಎಥೆನಾಲ್ ಉತ್ಪಾದಿಸುವುದಕ್ಕೆ ಗುಣಮಟ್ಟದ ಕಬ್ಬು ಏನಿದೆ ಇದು ಪ್ರಮುಖ ಕಚ್ಚಾ ವಸ್ತು. ಕಬ್ಬಿನಲ್ಲಿರುವಂತಹ ಆಲ್ಕೋಹಾಲ್ ಸಂಬಂಧಿ ಅಂಶಗಳು ಗುಣಮಟ್ಟದ ಎಥೆನಾಲ್ ಉತ್ಪಾದನೆಗೆ ಸಹಕಾರಿಯಾಗಿವೆ. ಎಥೆನಾಲ್ನಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಮಿಶ್ರಣ ಇಲ್ಲದೇ ಇರೋದ್ರಿಂದ ಜೀವಿಗಳಿಗೆ ಹಾಗೂ ಪರಿಸರಕ್ಕೆ ಹಾನಿಕಾರಕ ಅಲ್ಲ ಅನ್ನೋದು ಒಂದು ದೊಡ್ಡ ವಿಶೇಷ. ಮುಂದಿನ ದಿನಗಳಲ್ಲಿ ಕಬ್ಬು ಬೆಳೆಗಾರರಿಗೆ ಚಿನ್ನದಂತಹ ಬೆಲೆ ಬರೋದು ಖಂಡಿತ.

ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:40 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ನಂತರ ನಿಮ್ಮ ಮೆಚ್ಚಿನ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುವುದು. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ 102.9 FM.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10,00,000 ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು, ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು, ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು, ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ, ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು, ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ

0: ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದು ಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 cm, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 cm ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.

ಕುಮಾರ್ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ಕೇಳ್ತಾ ಇದ್ದೀರ 102.9 FM ಗಾನ ಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಗಾನ ಭಜನ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕೃಷ್ಣ ರುಕ್ಕು ಚಿತ್ರದ ಒಂದು ಹಾಡನ್ನ. ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿರುವ ಈ ಹಾಡನ್ನ ಬರೆದವರು ಜಯಂತ್ ಕಾಯ್ಕಣಿ, ಹಾಡಿದ್ದಾರೆ ಶ್ರೇಯ ಘೋಷಾಲ್, ಸೋನು ನಿಗಮ್ ಮತ್ತು ಸಂಗಡಿಗರು.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಎಸ್ ಎಂ ಚನ್ನಬಸವಣ್ಣ, ಹಿರಿಯ ಮನೋವೈದ್ಯರು, ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದವರು, ಸಂಸ್ಥೆಯ ಮೊದಲ ಕುಲಪತಿಗಳಾಗಿದ್ದವರು, ಅನೇಕ ವಿಭಾಗಗಳಲ್ಲಿ ದುಡಿದರು, ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕರನ್ನು ಬೆಳೆಸಿದರು, ಜ್ಞಾನ ನೀಡಿದರು ಎಸ್ ಎಂ ಚನ್ನಬಸವಣ್ಣ.
2: ನಮ್ಮ ತಂದೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದರು. ನಮ್ಮ ತಾಯಿ ಅಷ್ಟಾಗಿ ಏನು ಓದಿರಲಿಲ್ಲ, ಮನೆಯಲ್ಲೇ ಮನೆ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ನೋಡಿಕೊಂಡಿದ್ದರು. ನಾನೇ ಹಿರಿಮಗ. ನನ್ನಾದಮೇಲೆ ಇಬ್ಬರು ತಮ್ಮಂದರು, ಕೊನೆಯದಾಗಿ ಒಬ್ಬ ತಂಗಿ ಇದ್ದಾರೆ. ನಾನು ಓದಿದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ. ಅಂದರೆ ನಾವು ಮೊದಲು ಈಗ ಎಲ್ ಕೆ ಜಿ ಆ ಥರ ಏನೂ ಇರಲಿಲ್ಲ. 5 ವರ್ಷ ಮನೆಯಲ್ಲಿ ತನಕ ಇದ್ದು 5 ವರ್ಷ ಆದಮೇಲೆ ನಾನು ಪ್ರಾಥಮಿಕ ಶಾಲೆ ಸೇರಿದ್ದು. ಅದಾದಮೇಲೆ ತಿಪ್ಟೂರಿನಲ್ಲಿ ಅವಾಗ ಇದ್ದಿದ್ದು ಒಂದೇ ಒಂದು ಮಾಧ್ಯಮಿಕ ಶಾಲೆ, ಒಂದೇ ಒಂದು ಹೈಸ್ಕೂಲ್ ಅಂತ ಇದ್ದಿದ್ದು. ಅದರಲ್ಲಿ ನಾನು ಯಾವುದರಲ್ಲೂ ಅಂದರೆ ಫೇಲ್ ಆಗದಲೆ ಒಂದು ಇದು ಮೊದಲಿಂದ ಕೂಡ ಒಂದು ಆ ಪುಸ್ತಕದಲ್ಲಿ ಆಸಕ್ತಿ ಇದ್ರು. ಯಾಕಂದರೆ ನಮ್ಮ ತಂದೆ ಅಷ್ಟಾಗಿ ಅವ್ರು ಓದಿರಲಿಲ್ಲ, ವ್ಯಾಪಾರಸ್ಥರು ಸರಿ, ಅವ್ರು ಕೊಬ್ಬರಿ ವ್ಯಾಪಾರದಲ್ಲಿ ಓದ್ತಾ ಇದ್ರು. ಅದೇನೋ ನನಗೆ ಮೊದಲಿಂದ ಓದಬೇಕು ಅನ್ನೋ ದೃಷ್ಟಿಯಿಂದ ಆಟ ಪಾಠ ಆಡ್ತಾ ಇದ್ದರೂ ಕೂಡ ಮನೆ ಬಂದ ತಕ್ಷಣ ಯಾರೂ ನನಗೆ ಹೇಳ್ತಾ ಇರಲಿಲ್ಲ ಓದ್ಬೇಕು ನೀನು ಇದು ಅಂತ. ಮತ್ತು ಈಗಿನ ಹಾಗೆ ಅಷ್ಟೊಂದು ಟ್ಯೂಷನ್ಗಳು ಮತ್ತು ದಿನ ಬೆಳಗ್ಗೆ ಇದ್ದರೆ ಒಂದು ಹೋಮ್ವರ್ಕು ಆ ಥರ ಇರಲಿಲ್ಲ, ನಮಗೆಲ್ಲ ಸಾಕಷ್ಟು ಟೈಮ್ ಕೊಡ್ತಾಯಿದ್ರು ಓದೋದಕ್ಕೆ ಮಾಡೋದಕ್ಕೆ. ಹಾಗಾಗಿ ನಾನು ಓದಿನಲ್ಲಿ ಸಾಕಷ್ಟು ಮುಂದುವರೆದು ಅದರಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಕೂಡ ಹೆಚ್ಚಿಗೆ ಅಂಕ ತಗೊಂಡು ಎಸ್ ಎಲ್ ಸಿಯಲ್ಲಿ ಕೂಡ ಫಸ್ಟ್ ಕ್ಲಾಸ್ ಅಂತ ಒಂದು ಯಾವುದೇ ಫಸ್ಟ್ ಕ್ಲಾಸ್ ಬರೋದೇ ಒಂದು ದೊಡ್ಡದಿತ್ತು ಆವಾಗ. ಅದು ತಿಪ್ಟೂರಲ್ಲಿ ನನಗೆ ಈಗಲೂ ಕೂಡ ಒಂದು ಆನರ್ಸ್ ಲಿಸ್ಟ್ ಅಂತ ಮಾಡಿದ್ದಾರೆ. ಆನರ್ಸ್ ಲಿಸ್ಟಲ್ಲಿ ನನಗೆ ಈಗಲೂ ಕೂಡ ನನ್ನ ಹೆಸರಿದೆ. 1948 ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದೆ. ನಮ್ಮ ತಂದೆ ವ್ಯಾಪಾರ ಮಾಡಿದೆ, ನಾನು ತುಂಬ ಆಟ ಆಡಿದ್ದು. ನಮ್ಮ ತಾಯಿ ಕೂಡ ಅದನ್ನು ನನಗೆ ಉತ್ತೇಜನ ಕೊಟ್ಟರು ಓದಲಿ ಅಂತ. ನಮ್ಮ ತಂದೆ ಏನಪ್ಪ ಒಂದು ಕಂಡೀಷನ್ ಹಾಕಿದ್ರು, ನೀನು ಎಲ್ಲಿ ತನಕ ಪಾಸ್ ಹಾಕ್ಕೊಂಡು ಹೋಗ್ತೀಯ ಅಲ್ಲಿವರೆಗೂ ಓದಬೇಕು, ಎಲ್ಲಿ ಎಲ್ಲಾದರೂ ಒಂದು ಕಡೆ ನೀನು ಫೇಲ್ ಆದರೆ ನೀನು ವಾಪಸ್ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ನಾನು ಅಂದ್ಕೊಂಡೆ ಆಯಿತು ನೋಡೋಣ, ದೇವರಿದ್ದಾನೆ, ಒಂದು ಇಷ್ಟ ನನ್ನ ಅನುಕೂಲ ಸಿಗ್ತಾಳೆ ಅಂಥೇಳಿ ನಾನು ಒಪ್ಕೊಂಡೆ. ಎಸ್ ಎಲ್ ಸಿಲಿ ಸೈನ್ಸ್ ತಗೊಂಡು ನಾನು ಆವಾಗ ಇಂಟರ್ಮೀಡಿಯೇಟ್ ಕಾಲೇಜ್ ಇತ್ತು, ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಇರಲಿಲ್ಲ ತುಮಕೂರಿನಲ್ಲಿ. ಸೊ ಬೆಳಗ್ಗೆ 6 ಗಂಟೆಗೆ ನಾನು ರೈಲಲ್ಲಿ ಹೋದರೆ 7:30-8 ಗಂಟೆ ಹೋಗ್ತಾಯಿದ್ದೆ. ಜಯದೇವ ಹಾಸ್ಟೆಲಲ್ಲಿ ಒಂದು ಫ್ರೀ ಹಾಸ್ಟೆಲ್ದು, ಆ ಫ್ರೀ ಹಾಸ್ಟೆಲಲ್ಲಿ ಒಂದು ನನ್ನ ಮಾರ್ಕ್ಸ್ ಎಲ್ಲ ನೋಡಿ ನಾನು ಸೀಟ್ ಕೊಟ್ಟರು. ನಮ್ಮ ತಂದೆ ನಾನು ಜಾತಕ ಬರೆಸಿದ್ರು. ಜಾತಕದಲ್ಲಿ ಏನಿತ್ತು ಅಂತಂದರೆ ಇವನು ಲಾಯರ್ ಆಗ್ತಾನೆ ಅಥವಾ ನ್ಯಾಯಾಧೀಶ ಆಗ್ತಾನೆ ಅಂತ. ಹಾಗಾಗಿ ನಮ್ಮ ತಂದೆ ಈ ಸೈನ್ಸ್ ಎಲ್ಲ ತೊಗೊಂಡಿದೆ ಸರಿ, ನೀನು ಇದಕ್ಕೆ ಲಾಯರ್ ಲಾ ಕೋರ್ಸ್ಕೋಬೇಕು, ನಿನ್ನ ಜಾತಕದಲ್ಲೇ ಇದೆ, ಅದರಲ್ಲೇ ನಿನಗೆ ಮುಂದುವರಿತೀಯ ಅಂತ ಹೇಳಿ ತುಂಬ ಇದು ಮಾಡಿದ್ರು. ಆದರೆ ನನಗೆ ಅದು ಇಷ್ಟ ಆಗಲಿಲ್ಲ. ಆಯಿತು ನೋಡೋಣ, ಯಾವುದು ಯಾವುದು ಸಿಗದೇ ಇದ್ದರೆ ಲಾಯರ್ ಇದಕ್ಕೆ ಸಿಕ್ಕೇ ಸಿಗುತ್ತೆ ಸೀಟ್ಗೆ ಏನು ತೊಂದರೆ ಇಲ್ಲ, ಮುಂದೆ ನೋಡೋಣ ಅಂತ. ಸೊ ನಾನು ಫಿಸಿಕ್ಸ್ ಆನರ್ಸ್ಗೂ ಅಪ್ಲೈ ಮಾಡಿದ್ದೆ, ಇಂಜಿನಿಯರಿಂಗ್ ಕಾಲೇಜ್ಗೂ ಅಪ್ಲೈ ಮಾಡಿದ್ದೆ, ಮೆಡಿಕಲ್ ಕಾಲೇಜಿಗೂ ಅಪ್ಲೈ ಮಾಡಿದ್ದೆ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಇಂಟರ್ವ್ಯೂ ಕಾರ್ಡ್ ಬಂತು. ಆವಾಗ ನನಗೆ ಇಲ್ಲಿದ್ದ ಸಂತೋಷ ಆಯಿತು. ನಾನು ಮೈಸೂರು ಕೂಡ ನೋಡಿರಲಿಲ್ಲ. ಅಪ್ಪಾಜಿ ಅಂತೇಳಿ ಪ್ರಿನ್ಸಿಪಾಲ್ ಇದ್ರು ಆಗ, ಅವರ ಸಂಬಂಧಿಕರು ತಿಪ್ಟರಲ್ಲಿದ್ದರು, ಅವರಿಂದ ಒಂದು ಲೆಟರ್ ತೊಗೊಂಡೋದೆ, ಇಂಥವ್ರು ಬರ್ತಾಯಿದ್ದಾರೆ ನಮ್ಮ ಸ್ನೇಹಿತರ ಮಗ, ಅವನು ಸ್ವಲ್ಪ ಸಹಾಯ ಮಾಡಿ ಅಂತ. ಅಲ್ಲಿಂದ ಸುತ್ತೂರು ಹಾಸ್ಟೆಲಲ್ಲಿ ಒಬ್ಬರು ಬಿ ಎನ್ ಎಲ್ ಓದ್ತಾಯಿದ್ರು, ಅವ್ರ ರೂಮಲ್ಲಿ ನಾನು ಇದ್ದುಕೊಂಡು 88 ಸೀಟ್ ಇತ್ತು. ಹಾಗೆಂತ ಹೋದಾಗ ನಾನು ಕೊಂಡೇಜಿ ಸುತ್ತಮುತ್ತ ಕರ್ಕೊಂಡು ಹೋದಾಗ ಅವ್ರು ಆಗಲೇ ನಾನು ನೋಡೋದಕ್ಕೆ ಮುಂಚೆನೇ ಹೇಳ್ತಿದ್ದಾರೆ, ಈಗ ನೋಡಿ ಅವ್ನು ಚನ್ನಬಸವಣ್ಣ ಅಂತ ಹುಡುಗ, ಅವನು ತಿಪ್ಟೂರಿಂದ ಬಂದಿದ್ದಾನೆ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ, ಅಂಥವ್ರಿಗೆ ನಾವು ಎನ್ಕರೇಜ್ಮೆಂಟ್ ಕೊಡದೇ ಇದ್ರೆ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲದೇ ಅವ್ರು ಮಾತಾಡ್ತಿದ್ದು ಕೇಳಿ ನನಗೆ ಭಾಳ ಸಂತೋಷ ಆಯ್ತು. ಅವ ಒಳಗಡೆ ಹೋದ್ಮೇಲೆ ನೋಡು ನಿನ್ನ ಸುದ್ದಿನೇ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಅನ್ನಿಸ್ತು ಈ ಸೀಟಂತೂ ಸಿಗುತ್ತೆ ನನಗೆ ಅಂಥೇಳಿ ಅವತ್ತಿನ ಸಾಯಂಕಾಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು, MBBS ಸೀಟ್ ಸಿಕ್ತು ಅಂತ. ಅದಕ್ಕೆ ಇನ್ನೊಂದು ತಮಾಷೆ ಏನಂತಂದರೆ, ನನ್ನ ಮನೆ ಪಕ್ಕದಲ್ಲಿ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು, ಅವ್ರು ಏನಪ್ಪ ನಿನಗೆ ಮೆಡಿಕಲ್ ಸಿಕ್ತ ಅಷ್ಟೇನಾ, BL ಸೀಟ್ ಸಿಗಲಿಲ್ವಾ ಅಂತಂದ್ಬಿಟ್ರು. ಅಮಲ್ದಾರ ಆಗಬೇಕಾಗಿತ್ತು, ಇದು ಏನು ಕೆಲಸ ಮಾಡಿದೆ ನೀನು ಅಂತಂದರು. ಅಂದರೆ ಆವಾಗಿನ ಕಾಲದಲ್ಲಿ

0: ಅಂತ ಏನಿರ ಅಮಲ್ದಾರರು ಆ ಲೈನಲ್ಲಿ ಜಾಸ್ತಿ ಒಂದು ಸುತ್ತೂರು ಹಾಸ್ಟೆಲ್ಲಿ ಸ್ವಾಮಿಗಳು ನಮಗೆ ಭಾಳ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತೇಳಿ ಭಾಳ ಎನ್ಕರೇಜ್ಮೆಂಟ್ ಕೊಟ್ಟರು. ಸುತ್ತೂರು ಹಾಸ್ಟೆಲಲ್ಲಿ ಜಾಗ ಕೊಟ್ಟರು. 5 ವರ್ಷ ನಮಗೆ ಏನೂ ಊಟ ವಸತಿಗೆ ಯಾವುದು ಚಾ ಇದ್ದಲ್ಲೇ ಸುತ್ತೂರು ಹಾಸ್ಟೆಲಲ್ಲಿ ನಾನು ಓದಿದ್ದು. ಅಲ್ಲಿ ಬಂದಮೇಲೆ ಮತ್ತೆ ಸ್ಕಾಲರ್ಶಿಪ್ ಫ್ರೀಶಿಪ್ ಇವೆಲ್ಲ ಇರುತ್ತಲ್ಲ, ಅಲ್ಲಿಗೆ ಅಪ್ಲೈ ಮಾಡಿದೆ. ಅಲ್ಲಿ ಕೂಡ ನಾನು ಫ್ರೀಶಿಪ್ ಸಿಕ್ಕಿದೆ. ಹಾಗಾಗಿ ನನ್ನ ಪೂರಾ ವಿದ್ಯಾಭ್ಯಾಸದಲ್ಲಿ 1/3 ಕಾಸು ನಾನು ಖರ್ಚು ಮಾಡಿಲ್ಲ.
1: ಮನೋವೈದ್ಯರಾದ ಎಸ್ಎಂ ಚನ್ನಬಸವಣ್ಣ ಅವರ ಮಾತುಗಳನ್ನು ಇಂದಿನ ರತ್ನಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಯಿತು. ಇದು ಭಾರತದ ಶುದ್ದ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡು ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಿತು. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ತಾಲೂಕಿನ ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾರಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಟೆನಿಸ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ನಲ್ಲಿ ಇಂದು ಉಕ್ರೇನ್ನ ಮಾರ್ಟಾ ಕಾಸ್ಟ್ಯೂಕ್ ಅವರು ಜೆಕ್ ಗಣರಾಜ್ಯದ ಲಿಂಡಾ ನೊಸ್ಕೋವಾ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:10 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ ಚಿತ್ರದ ಹಾಡು ಪ್ರಸಾರ ಆಯಿತು. ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಅಮರ್ ಪ್ರಿಯ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಗಾನಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ 7:11:09. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಎಥೆನಾಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಥೆನಾಲ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನಂದರೆ ಇದು ಪರಿಸರಕ್ಕೆ ಪೂರಕವಾಗಿರುವಂಥದ್ದು, ಪರಿಸರಕ್ಕೆ ಉತ್ತಮವಾಗಿದೆ. ಯಾಕಂದರೆ ಎಥೆನಾಲ್ ಸಸ್ಯಗಳಿಂದ ಉತ್ಪಾದನೆ ಆಗೋದ್ರಿಂದ ಇದನ್ನು ನವೀಕರಿಸಬಹುದಾದ ಇಂಧನ ಅಂತ ಕೂಡ ಕರೀತಾರೆ. ಎಂಜಿನ್ನಲ್ಲಿ ಸುಟ್ಟಾಗ ಕಾರ್ಬನ್ ಮೊನಾಕ್ಸೈಡ್ ಹಾಗೂ ಕೆಲವು ಹಾನಿಕಾರಕ ಮಾಲಿನ್ಯಕಾರಕಗಳ ಪ್ರಮಾಣ ಕಡಿಮೆ ಆಗುತ್ತೆ. ನಗರಗಳ ವಾಯು ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ ಇದು ಸಹಾಯಕವಾಗುತ್ತೆ. ಜಾಗತಿಕ ತಾಪಮಾನ ಏರಿಕೆಯನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಅನೇಕ ದೇಶಗಳು ಈಗಾಗಲೇ ಎಥೆನಾಲ್ ಮತ್ತು ಜೈವಿಕ ಇಂಧನಗಳ ಬಳಕೆಯನ್ನು ಜಾಸ್ತಿ ಮಾಡಿವೆ.

ಕಿರಿಕ್ ಪಾರ್ಟಿ ಚಿತ್ರದ ಹಾಡು ಇದಾಗಿತ್ತು. ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದ್ದು ಬಿ ಜೆ ಭರತ್ ಮತ್ತು ಇಂದು ನಾಗರಾಜ್. ಧನಂಜಯ ರಂಜನ್ ಅವರು ಬರೆದ ಈ ಹಾಡಿಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿತ್ತು. ಎಥೆನಾಲ್ ಅನ್ನೋದು ಈ ಪ್ರಪಂಚಕ್ಕೆ ಹೊಸತೇನಲ್ಲ. ಈಗಾಗಲೇ ಸಾಕಷ್ಟು ದೇಶಗಳು ಈ ಎಥೆನಾಲನ್ನು ತಮ್ಮ ದೇಶಗಳಲ್ಲಿ ಬಳಸ್ತಾ ಇವೆ. ಅಂತಹ ದೇಶಗಳ ಪೈಕಿ ಭಾರತ ಕೂಡ ಒಂದು. ಎಥೆನಾಲ್ ಬಳಕೆಯಲ್ಲಿ ಭಾರತ ಹೊಸ ದೇಶ ಅಲ್ಲ. ಅಮೆರಿಕದಲ್ಲಿ ಅನೇಕ ವರ್ಷಗಳಿಂದ E10 ಹಾಗೂ E15 ವ್ಯಾಪಕವಾಗಿ ಬಳಕೆಯಲ್ಲಿದೆ. ಬ್ರೆಜಿಲ್ನಲ್ಲಿ E27 ಮಿಶ್ರಣ ಸಾಮಾನ್ಯವಾಗಿದ್ದು ಅಲ್ಲಿನ ಲಕ್ಷಾಂತರ ಫ್ಲೆಕ್ಸ್ ಫ್ಯೂಯಲ್ ವಾಹನಗಳು E100ವರೆಗೂ ಬಳಸಬಲ್ಲವು. ಅಂದರೆ ಸರಿಯಾದ ತಂತ್ರಜ್ಞಾನ ಮತ್ತು ವಾಹನ ವಿನ್ಯಾಸ ಇದ್ದರೆ ಎಥೆನಾಲ್ ಯಶಸ್ವಿಯಾಗಿ ಬಳಕೆ ಆಗುತ್ತೆ ಅನ್ನೋದನ್ನು ಹಲವು ದೇಶಗಳು ತೋರಿಸಿಕೊಟ್ಟಿವೆ.

ನೀವು ಕೇಳಿದ ಗೀತೆ ದೊಡ್ಡ ಮನೆ ಹುಡುಕ ಚಿತ್ರದ್ದಾಗಿತ್ತು. ಹಾಡಿದವರು ವಿ ಹರಿಕೃಷ್ಣ, ಇಂದು ನಾಗರಾಜ್, ಯೋಗರಾಜ್ ಭಟ್ ಅವರು ಬರೆದ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಿಕ್ಕಿಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೆ ಹಿರಿಯನು ನಲಿಯದಿಹನೆ. ಶಿಶುಗಳವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೆ ಹಿರಿಯನು ನಲಿಯದಿಹನೆ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ.

ಪಕ್ವತೆಯ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಡಿ ವಿ ಜಿ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ವ್ಯಕ್ತಿತ್ವ ಹದಗೊಳ್ತಾ ಇದ್ದ ಹಾಗೆ ನಾವು ಪಡೆಯೋ ಅನುಭವಗಳಿಂದ ನಮ್ಮ ವ್ಯಕ್ತಿತ್ವ ಪರಿಪಾಕಗೊಳ್ತಾ ಇದ್ದ ಹಾಗೆ ನಾವು ಲೋಕವನ್ನು ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು, ಸ್ವೀಕರಿಸೋದು ಇವೆಲ್ಲವೂ ಬದಲಾಗ್ತಾ ಹೋಗುತ್ತೆ. ಹೆಚ್ಚು ಪ್ರಬುದ್ಧ ಆಗುತ್ತೆ, ಹೆಚ್ಚು ವಿವೇಚನೆಯಿಂದ ಕೂಡಿರುತ್ತೆ, ನಮ್ಮ ಬದುಕು ಚೆಲುವಾಗುತ್ತೆ.

ಇರುತ್ತೆ, ಸುಂದರವಾಗುತ್ತೆ. ನೋಡಿ, ಹಸಿವು ಮನುಷ್ಯನಿಗೆ ತೀರ ಸಹಜವಾದದ್ದು. ಅದರಲ್ಲೂ ಯಾರಾದರೂ ತುಂಬ ರುಚಿಯಾದ ಆಹಾರವನ್ನು ಎದುರುಗಡೆ ಸೇವಿಸ್ತಾ ಇದ್ದರೆ ನಮಗೆ ಇನ್ನಷ್ಟು ಹಸಿವು ಜಾಸ್ತಿ ಆಗುತ್ತೆ. ಇದು ಮನುಷ್ಯ ಸಹಜವಾದ ಪ್ರವೃತ್ತಿ. ಆದರೆ ಪಕ್ವಗೊಂಡ ಪ್ರಬುದ್ಧವಾದ ಮನಸ್ಸಿರುತ್ತಲ್ಲ, ಅದು ಹಸಿವಿದ್ರೂ ಕೂಡ ನಮಗೆ ಚಿಕ್ಕ ಮಕ್ಕಳು ಅವಲಕ್ಕಿ ಬೆಲ್ಲ ತಿಂತ ಸಂಭ್ರಮ ಪಡ್ತಾ ಇದ್ದರೆ ಅದು ಕಿತ್ಕೊಳಕ್ಕೆ ಹೋಗ್ತೀವ, ಕರುಪ್ತೀವ? ಕರ್ಬೋದಿಲ್ಲ, ಬದಲಿಗೆ ಸಂತೋಷ ಪಡ್ತೀವಿ. ಮಕ್ಕಳ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣ್ತೇವೆ. ಇದು ಪಕ್ವತೆಯ ಪ್ರತೀಕ. ಹಾಗೆಯೇ ಈ ಲೋಕದಲ್ಲಿ ಜನ ಈ ಎಲ್ಲ ವಿಷಯಾಸಕ್ತಿಯಲ್ಲಿ ಮುಳುಗೋಗಿದ್ರೆ ಅದನ್ನು ನೋಡಿ ನಾವು ಕರುಬೇಕಾಗಿಲ್ಲ, ನಾನು ಪಾಲ್ಗೊಳ್ಬೇಕು ಅಂತ ಅಪೇಕ್ಷೆ ಪಡಬೇಕಾಗಿಲ್ಲ. ಇದು ಪಕ್ವತೆಯ ಸ್ಥಿತಿ ಅಲ್ಲ, ಒಂದು ಬಗೆಯ ನಿರಾಸಕ್ತಿಯಿಂದ ನಾವು ಅದನ್ನು ನೋಡೋಕೆ ಸಾಧ್ಯ ಆಗಬೇಕು, ಆಗ ನಮ್ಮ ಬೆಳವಣಿಗೆ ಸಾಧ್ಯ. ಡಿ ವಿ ಜಿ ಪದ್ಯದಲ್ಲಿ ಈ ಬಗೆಯ ನಿರ್ಲಿಪ್ತತೆಯನ್ನು, ನಿರಾಸಕ್ತಿಯನ್ನು ಪ್ರತಿಪಾದಿಸ್ತಾ ಇದ್ದಾರೆ. ನಾವೇನಾದರೂ ಸಾಧಿಸಬೇಕು ಅಂತಂದರೆ ಈ ಲೋಕದ ಆಕರ್ಷಣೀಯ ಬಗೆಗೆ ಒಂದು ಬಗೆಯ ನಿರ್ಲಿಪ್ತತೆ ಬೇಕು, ನಿರಾಸಕ್ತಿ ಬೇಕು.

ತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಉಂಡಾತನುಣು ತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ.

ಜ್ಞಾನದ ಮಹತ್ವವನ್ನು ಡಿ ವಿ ಜಿ ಈ ಪದ್ಯದಲ್ಲಿ ತುಂಬ ಸರಳವಾಗಿ ತಿಳಿಸ್ತಾ ಇದ್ದಾರೆ. ನಾವು ಎತ್ತರ ಎತ್ತರಕ್ಕೆ ಏರಿದಷ್ಟು ಕೂಡ ಸುತ್ತಮುತ್ತಲ ಬದುಕನ್ನು ನಾವು ಸಮಚಿತ್ತದಿಂದ ಸಮಾಧಾನವಾಗಿ ನೋಡೋ ಕೌಶಲವನ್ನು ನಾವು ಪಡ್ಕೊಂಡ್ಬಿಡ್ತೀವಿ. ಎತ್ತರಕ್ಕೇರೋದು ಅಂತಂದರೆ ಬೆಟ್ಟ ಏರೋದು ಅಂತಲ್ಲ, ಜ್ಞಾನದ ಶಿಖರವನ್ನೇರೋದು ಅನ್ನೋ ಅರ್ಥ. ಬದುಕಿನಲ್ಲಿ ನಿಜವಾಗಿ ನಮಗೆ ಸಂತೃಪ್ತಿ ದೊರಕೋದು ಯಾವಾಗ ಅಂದರೆ ಈ ಲೋಕದ ಸುಖ ಸಂಪತ್ತು ಅದನ್ನು ಪಡೆದಾಗ ಅಲ್ಲ. ಅವುಗಳಿಂದ ತೃಪ್ತಿ ಸಿಗುತ್ತೆ ನಿಜ, ಆದರೆ ಅದು ತಾತ್ಕಾಲಿಕವಾದದ್ದು. ನಿಜವಾದ ತೃಪ್ತಿ ಸಿಗೋದು ಯಾವಾಗ ಅಂದರೆ ನಮ್ಮತನದ ಅರಿವು ನಮಗೆ ಮೂಡಿದಾಗ. ಊಟ ಮಾಡಿ ಸಂತೃಪ್ತನಾದವನು ಬೇರೆಯವರು ಊಟ ಮಾಡ್ತಾ ಇದ್ದರೆ ಸಹಜವಾಗಿ ಸಂತೋಷ ಪಡ್ತಾನೆ. ನಿಜವಾದ ಸ್ಕಾಲರು ಗುರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಸಂಭ್ರಮಿಸ್ತಾನೆ, ತನ್ನಲ್ಲಿರೋದನ್ನು ಹಂಚ್ತಾನೆ. ಹಾಗೆ ಹಂಚಿದಾಗ ಅವರೂ ಬೆಳೀತಾರೆ, ನಾವೂ ಬೆಳಿತೀವಿ. ಇದು ಜ್ಞಾನಿಯ ಲಕ್ಷಣ. ನಿಜವಾದ ಜ್ಞಾನಿ ಹೀಗೆ ಸಂತೃಪ್ತ. ಅವನೇನು ಮಾಡ್ತಾನೆ ಅಂತಂದರೆ ತಾನೂ ಸಮಾಧಾನವಾಗಿರ್ತಾನೆ, ಉಳಿದವರಿಗೂ ಸಮಾಧಾನವನ್ನು ತಂದುಕೊಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿರ್ತಾನೆ. ಉಳಿದವರ ಮನಸ್ಸನ್ನು ಕ್ಷೋಭೆಗೊಳಿಸೋದು, ಬೇಸರಗೊಳಿಸೋದು, ಹಿಂಸೆಗೊಳಿಸೋದು ಅದನ್ನು ಜ್ಞಾನಿ ಮಾಡೋದಿಲ್ಲ. ನಾವೆಲ್ಲರೂ ಹೀಗೆ ಜ್ಞಾನದ ಅರಿವನ್ನು ಪಡೆಯುವ ಪ್ರಯತ್ನವನ್ನು

0: ಸಾಧ್ಯ ಆಗಬೇಕು. ಇಲ್ಲಿ ಆಹಾರ ಮತ್ತು ಜ್ಞಾನ ಇವೆರಡನ್ನು ಸಮೀಕರಿಸಿ ಡಿ ವಿ ಜಿ ತುಂಬ ಸೊಗಸಾಗಿ ಈ ಲೋಕಕ್ಕೆ ಅಗತ್ಯವಾದ ಸಾಂತ್ವನದ ಶಕ್ತಿಯನ್ನು ವಿವರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಗಾನಭಜನ ಕಾರ್ಯಕ್ರಮದಲ್ಲಿ ಇನ್ನೀಗ ದನ ಕಾಯೋನು ಚಿತ್ರದ ಹಾಡನ್ನ ಕೇಳೋಣ. ಕೈಲಾಶ್ ಖೇರ್ ಅವರು ಹಾಡಿದ ಈ ಗೀತೆಗೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದಾರೆ. ರಚನೆ ಯೋಗರಾಜ್ ಭಟ್ ಅವರದ್ದು.

ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು, ನಂತರ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುವುದು.

0: ವಾರ್ತೆಗಳು ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ಧ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವಾಲಯ 3 ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ದಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ದಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯೂ ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು, ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ಧ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೊ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 7:46:05. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಮಾಹಿತಿ ಮತ್ತು ಹಾಡುಗಳು ಇಷ್ಟ ಆಯಿತು ಅಂತ ತಮ್ಮದೇ ಆದ ಅಭಿಪ್ರಾಯಗಳನ್ನು ಸಂದೇಶದ ಮೂಲಕ ಸಾಕಷ್ಟು ಜನರು ಕಳಿಸಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಕೇಳೋಣ ಕ್ರೇಜಿ ಬಾಯ್ ಚಿತ್ರದ ಹಾಡನ್ನು. ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ ಈ ಹಾಡು. ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

ಗಾನಭಜನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ ಅಂತ ಸತೀಶ್ ಎನ್ ಎಚ್ ನಗರಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜು ಅವರು ವಿಜಯನಗರದಿಂದ, ಹಾಗೆ ಕೌಸಲ್ಯ ಅವರು ಬನಶಂಕರಿಂದ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹಿರಿಯಣ್ಣ ಎನ್ ಜಿ ಇವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರ ಸಂದೇಶ ಬಂದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರು, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಮಂಗಳವರು, ಮೈಸೂರಿನಿಂದ ಜಿ ಎಸ್ ಚಂದನ ಅವರು, ಚಿತ್ರದುರ್ಗದಿಂದ ವಿರೂಪಾಕ್ಷಪ್ಪ ಕಾವ್ಯ ರೇಣುಕ ರುದ್ರಪ್ಪ ಮಡಿವಾಳರು, ಇಂದರಗಿ ಕೊಪ್ಪಳ ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಮೋನಿಕಾ ಅವರ ಸಂದೇಶ ಹಾಸನದಿಂದ ಬಂದಿದೆ. ಹಾಗೆ ರಾಜು ಹಾಗೆ ಮತ್ತೊಂದು ಸಂದೇಶ, ನಿರ್ಮಲಾ ದೇವಿಯವರು ಗುರುಗುಂಟೆ ಪಾಳ್ಯದಿಂದ, ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಹೂವಾಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಅವರು ಚನ್ನಗಿರಿಯಿಂದ ಸಂದೇಶ ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು, ಮಂಡಿಕಲ್ ಕೃಪಾ ಅವರು ಸಂದೇಶವನ್ನು ರವಾನಿಸಿದರೆ, ನಾಗರತ್ನ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಜಾಜಿನಗರದಿಂದ ಗೀತಾ ಜೋಶಿ ಅವರ ಸಂದೇಶ ಬಂದಿದೆ. ಮಯೂರಕೋಟಿ ಜನ್ನಾಪುರ ಭದ್ರಾವತಿಯಿಂದ ಹಲಸೂರಿನ ರಾಜೇಶ್ ಅವರು, ಹುಸೇನ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಅನುಷಾ ಅವರ ಸಂದೇಶ ಕೂಡ ಬಂದಿದೆ. ವಾಸುಕಿ ಅವರು ಸಾಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ವಿಜಯಕುಮಾರ್ ಆರಾಧ್ಯ ರಕ್ಷಿತ ಹಳೆಯೂರು ಕಾಕನಕೋಟೆ ಇಲ್ಲಿಂದ, ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಮಂಜುನಾಥ್ ಹೂಗಾರ್ ಕೊಪ್ಪಳದಿಂದ ಸಂದೇಶ ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಚಕ್ರವ್ಯೂಹ ಚಿತ್ರದ ಹಾಡನ್ನು ಕೇಳೋಣ. ಕುನಾಲ್ ಗಾಂಜಾವಾಲ, ಪುನೀತ್ ರಾಜ್ಕುಮಾರ್, ಕಾಜಲ್ ಅಗರ್ವಾಲ್ ಅವರು ಹಾಡಿರುವ ಹಾಡು ಇದು. ಕವಿರಾಜ್ ಅವರು ಬರೆದ ಹಾಡಿಗೆ ಎಸ್ ಎಸ್ ತಮ್ಮನವರ ಸಂಗೀತವಿದೆ.

0: ಚಕ್ರವ್ಯೂಹ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸನ್ನು ಬಂದು ತಲುಪ್ತಾ ಇವೆ. ಪುಷ್ಪ ಶಾನ್ಭಗರ್ ಗದಗ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ ಹೂಗಾರ್ ಅವರು ಕೊಪ್ಪಳದಿಂದ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ರವೀಂದ್ರ ಅಷ್ಟಗಿ ರಬಕವಿ ಬನಹಟ್ಟಿ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸಿದಂತಹ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ
1: ಇದ್ದೀವಿ.
0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿದೆ ಎಂದು ಹೇಳಿದ್ದಾರೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಎಂಎಸ್ಎಂಇ ಗುಣಮಟ್ಟ, ಸ್ಪರ್ಧಾತ್ಮಕತೆ ಹಾಗೂ ಮಾರುಕಟ್ಟೆ ಪ್ರವೇಶವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಗುಣಮಟ್ಟ ಮಂಡಳಿ ಮತ್ತು ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಇಂದು ನವದೆಹಲಿಯಲ್ಲಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯುತ್ತಿರುವ ಗಡಿ ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಜಮ್ಮು ಕಾಶ್ಮೀರ, ಪಂಜಾಬ್, ಉತ್ತರಾಖಂಡ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳ ಗಡಿ ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಭಾರತೀಯ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಅಮೆರಿಕದ ನ್ಯೂಯಾರ್ಕ್ ಬಂದರು ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದು ಲೋಕಾಯಾನ್ 2026 ಅಂತರ ಸಾಗರ ಯಾತ್ರೆಯ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರು ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಇಂದು ಸ್ವಚ್ಛತಾ ಕಾರ್ಯ ನಡೆಯಿತು. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:03:58. ಇನ್ನು ಮುಂದೆ ಕಾರ್ಯಕ್ರಮ ನಮ್ಮ ಆಯ್ಕೆ. ಗುರುವಾರದ ವಿಶೇಷ ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಕಾಯ್ತಾ ಇದ್ದಾರೆ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಎಂತಹ ಹಾಡುಗಳು ಪ್ರಸಾರ ಆಗಬಹುದು ಅಂತ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕಾಡು ನಿಸರ್ಗಕ್ಕೆ ಸಂಬಂಧಿಸಿದಂತಹ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಹೌದು, ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದ ವಿಷಯ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂಥದ್ದು. ಈ ವಿಷಯಕ್ಕೆ ಸೂಕ್ತವಾದಂಥ ಹಾಡುಗಳು ಪ್ರಸಾರ ಆಗ್ತವೆ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ. ಕಾಡುಗಳು ನಿಸರ್ಗದ ನಿಜವಾದ ಪಾಠಶಾಲೆ ಇದ್ದಂತೆ. ಕಾಡಿದ್ದರೆ ಕಾರ್ಮೋಡ, ಕಾಡಿದ್ದರೆ ನಾಗರಿಕತೆ, ಮರ ಇದ್ದರೆ ಮನುಷ್ಯ, ಇಂಥ ಮಾತುಗಳನ್ನು ನಾವು ಕೇಳಿರ್ತೀವಿ. ಅರ್ಥಪೂರ್ಣವಾದ ಈ ಮಾತುಗಳು ಕಾಡುಗಳ ಮಹತ್ವವನ್ನು ಸಾರಿ ಸಾರಿ ಹೇಳ್ತವೆ. ಕಾಡು ಒಂದು ಪುಟ್ಟ ಪ್ರಪಂಚ. ಆದಿ ಮಾನವ ವಾಸಿಸ್ತಾ ಇದ್ದಿದ್ದು ಕೂಡ

ಅರಣ್ಯಗಳಲ್ಲೇ ಕಾಡು ಅಂದಾಕ್ಷಣ ನಮ್ಮ ಮೈ ಜುಮ್ ಅನ್ನತ್ತೆ. ಜನಸಂಪರ್ಕದಿಂದ ದೂರ ಇದ್ದು ದಟ್ಟ ಗಿಡಮರಗಳೇ ತುಂಬಿರುವ ಒಳಗೆ ಹೋಗಲು ಸಾಧ್ಯವೇ ಇಲ್ಲವೇನೋ, ಅಥವಾ ಹೋದರೆ ಹೊರಗೆ ಬರೋದಕ್ಕೆ ಆಗುವುದೇ ಇಲ್ಲೋ ಎಂದೆನಿಸುವ ಪ್ರದೇಶನೇ ಕಾಡು. ಭಗವಾನ್ ಗೌತಮ ಬುದ್ಧ ಕಾಡಿನ ಮಹತ್ವದ ಬಗ್ಗೆ ಹೀಗೆ ಹೇಳಿದ್ದಾರೆ: ತನಗಾಗಿ ಏನನ್ನು ಬೇಡದೆ ಬೇಡಿ ಬಂದ ಎಲ್ಲರಿಗೂ ತನ್ನ ಅಸ್ತಿತ್ವವನ್ನೇ ಧಾರೆ ಎರೆಯುತ್ತೆ, ತನ್ನನ್ನು ಕಡಿಯಲು ಕೊಡಲಿ ತಂದವರಿಗೂ ನೆರಳು ನೀಡುತ್ತೆ ಈ ಕಾಡು.

ಕೇಳ್ತಾ ಇದ್ದೀರಾ 102.9 FM ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇವೆ ಪ್ರಕೃತಿ ಪರಿಸರಕ್ಕೆ ಸಂಬಂಧಿಸಿದಂಥ ಹಾಡುಗಳು. ನಾವು ಮಾತಾಡ್ತಿದ್ದೀವಿ ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನುವಂಥ ವಿಚಾರದ ಬಗ್ಗೆ. ಕಾಡುಗಳು ಪ್ರಕೃತಿ ನಮಗೆ ನೀಡಿರುವಂತಹ ವರ. ಪ್ರಾಚೀನ ಕಾಲದಲ್ಲಿ ಮನುಷ್ಯ ಗಿಡಮರಗಳ ಪ್ರಿಯ ಮಿತ್ರ.

ನಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕಾಡು, ಪರಿಸರ, ಗಿಡ ಮರ ಮುಂತಾದ ಶೀರ್ಷಿಕೆ ಇರುವಂಥ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಉಪನಿಷತ್ತಲ್ಲಿ ಒಂದು ಮಾತಿದೆ, ಹತ್ತು ಬಾವಿಗಳು ಒಂದು ಕೆರೆಗೆ ಸಮ, ಹತ್ತು ಕೆರೆಗಳು ಒಂದು ಸರೋವರಕ್ಕೆ ಸಮ, ಹತ್ತು ಸರೋವರಗಳು ಒಬ್ಬ ಮಗನಿಗೆ ಸಮ, ಹತ್ತು ಮಕ್ಕಳು ಒಂದು ಮರಕ್ಕೆ ಸಮ. ಎಂಥ ಮಾತಲ್ವಾ. ಕಾಡುಗಳಿಂದಾಗಿಯೇ ಭೂಮಿ ಸಸ್ಯ ಶ್ಯಾಮಲೆ ಎನಿಸ್ಕೊಂಡಿದೆ. ಹಚ್ಚ ಹಸಿರಿನಿಂದ ಕೂಡಿದ ಕಾಡುಗಳನ್ನು ನೋಡೋದಕ್ಕೆ ನಯನ ಮನೋಹರ

ಇದ್ದುದ್ದು ಕಾಡುಗಳಲ್ಲೇ ಗೃಹಸ್ಥರಾಗಿ ಬಾಳಿ ಬದುಕಿದವರು ಕಡೆಯ ದಿನಗಳನ್ನು ವನಗಳಲ್ಲಿದ್ದುಕೊಂಡೇ ಕಳೀತಾ ಇದ್ರು. ಋಷಿ ಮುನಿಗಳ ಆಶ್ರಮಗಳಿಗೆ ಕಾಡುಗಳು ತುಂಬ ಸೂಕ್ತ ಆಗಿರ್ತಾ ಇದ್ದವು. ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವವರೆಗೂ ಮರಗಳು ಉಪಯುಕ್ತ. ಹೀಗಾಗಿ ಹುಟ್ಟಿದಾಗ ತೊಟ್ಟಿಲು, ಸತ್ತಾಗ ಕಟ್ಟಿಗೆ ಅಂತ ಕರೆಯುವುದು. ಅಶ್ವತ್ಥ ಮರವನ್ನು ನಮ್ಮ ಪೂರ್ವಿಕರು ವೃಕ್ಷರಾಜ ಅಂತ ಕರೆದಿದ್ದು ಮಾತ್ರವಲ್ಲದೆ ತ್ರಿಮೂರ್ತಿ ಸ್ವರೂಪಿ ಅಂತ ಕೂಡ ಕರೀತಾರೆ. ಶಮಾವೃಕ್ಷವನ್ನು ನವರಾತ್ರಿಯಲ್ಲಿ ವಿಜಯದಶಮಿ ಎಂದು ಪೂಜಿಸೋದು ರೂಢಿ. ಒಂದು ಮರ 10 ಗಂಡು ಮಕ್ಕಳಿಗೆ ಸಮ ಅನ್ನತ್ತೆ ಅಗ್ನಿಪುರಾಣ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಿ ಅಂತ ಜನಪದ ಕವಿಯೊಬ್ಬ ಮರದ ಮಹತ್ವವನ್ನು ಕೊಂಡಾಡಿದ್ದಾನೆ.

ಸ್ಟುಡಿಯೋ ಸಮಯ ಸರಿಯಾಗಿ 8:31:14 ಗುರುವಾರದ ವಿಶೇಷ ನಮ್ಮ ಏಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಮ್ಮ ಏಕೆ ಕಾರ್ಯಕ್ರಮದಲ್ಲಿ ಕಾಡು, ಪರಿಸರ, ಗಿಡಮರ ಮುಂತಾದ ಶೀರ್ಷಿಕೆಗಳನ್ನು ಒಳಗೊಂಡ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ.

ಕಾಡುಗಳಲ್ಲಿ ಕಂಡುಬರುವ ಮರಗಳು ನೆಲದ ಮೇಲೆ ಗಿಡಗಳಾಗಿ ಹುಟ್ಟಿ ಎತ್ತರವಾಗಿ ಬೆಳೆಯುವಂಥವು. ಅವುಗಳ ಆಯಸ್ಸು ನೂರಾರು ವರ್ಷಗಳು. ಕೆಲವು ಮರಗಳು ಆರ್ಥಿಕವಾಗಿ ಉಪಯೋಗವಾದರೆ ಇನ್ನು ಕೆಲವು ಮೂಲಿಕೆ ಸಸ್ಯಗಳು ಮತ್ತು ಔಷಧ ಸಸ್ಯಗಳು ಕೂಡ. ಮತ್ತು ಕೆಲವು ಹೂವಿನ ಗಿಡ ಮರಗಳು. ಮರಗಳು ಹೆಚ್ಚು ಕಾಲ ಜೀವಂತವಾಗಿದ್ದಷ್ಟು ಹೆಚ್ಚು ಗಟ್ಟಿಯಾಗಿರ್ತವೆ. ಸಾವಿರಾರು ವರ್ಷಗಳ ಕಾಲ ಬದುಕಿರುವ ಮರಗಳು ಕೂಡ ನಮ್ಮ ನಡುವೆ ಇವೆ. ಕ್ಯಾಲಿಫೋರ್ನಿಯಾದ ಜನರಲ್ ಶರ್ಮನ್ ಎಂಬ ಹೆಸರಿನ ಮರಕ್ಕೆ 3500 ವರ್ಷಗಳು. ಹೌದು, ಇದು ಸತ್ಯ. ಈ ಮರದ ಎತ್ತರವೇ 350 ಅಡಿಗಳು.

ಕಾಡಿನಲ್ಲಿ ಕಂಡುಬರುವ ಮರಗಳಲ್ಲಿ ಶ್ರೀಗಂಧದ ಮರ ಇದೆಯಲ್ಲ, ಸಂಪತ್ತಿನ ಗಣಿ ಅಂತಲೇ ಇದನ್ನ ಕರಿಬಹುದು. ಕಾಡಿನ ಚಿನ್ನ ಅಂತ ಕರೆದರೆ ತಪ್ಪಾಗೋದಿಲ್ಲ. ಕಾಡುಗಳು ಔಷಧಿ, ಅಂಟು, ರಾಳ, ಹುಳಿ, ಕಾಯಿ, ಹಣ್ಣು, ತೈಲ, ಮೇವು, ಕಟ್ಟಿಗೆ, ನಾರು, ಕೈಗಾರಿಕಾ ಕಚ್ಚಾ ಪದಾರ್ಥ ಮೊದಲಾದ ಜೀವನಾವಶ್ಯಕ ಪದಾರ್ಥಗಳನ್ನು ನೀಡ್ತವೆ. ಕಾಡುಗಳ ಉಪಯೋಗ ಇಷ್ಟಕ್ಕೆ ನಿಲ್ಲೋದಿಲ್ಲ. ಅವು ಟನ್ಗಟ್ಟಲೆ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಹೀರಿಕೊಂಡು ಆಮ್ಲಜನಕ ಅನಿಲವನ್ನು ಬಿಟ್ಟುಕೊಡ್ತವೆ. ವಾತಾವರಣದಲ್ಲಿ ಇತರ ಅನಿಲಗಳಿಂದ ಉಂಟಾಗಬಹುದಾದ ಮಾಲಿನ್ಯವನ್ನು ಕಾಡುಗಳು ನಿಯಂತ್ರಿಸುತ್ತವೆ. ಕಾಡುಗಳಿಂದ ಮಳೆ ಸುರಿಯುತ್ತೆ, ಜೊತೆಗೆ ಅಂತರ್ಜಲವನ್ನು ಕೂಡ ಇದು ಹಿಡಿದಿಟ್ಟುಕೊಳ್ಳುತ್ತೆ.

ಸಮಯ 8:49:32. ಕೇಳ್ತಾ ಇದ್ದೀರಾ 102.9 FM. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾಡು, ಪರಿಸರ, ಗಿಡ ಮರ ಮುಂತಾದ ಶೀರ್ಷಿಕೆಗಳನ್ನು ಒಳಗೊಂಡ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸಂಸ್ಕೃತ ಭಾಷೆಯ ಒಂದು ಸುಭಾಷಿತ ಹೀಗೆ ಹೇಳುತ್ತೆ, ಅಶ್ವತ್ಥಮೇಕಂ ಪಿಚುಮಂದಮೇಕಂ ನೆಗ್ರೋಧಮೇಕಂ ದಶಚಿಂಚಿಣೇಕಂ ಕಪಿತ್ವ ಬಿಲ್ವ ಮಲಕೀತ್ರಯಂ ಪಂಚಾಮ್ರ ರೂಪೇ ನರಕಂ ನ ಪಶ್ಯೇತ್. ಅಂದರೆ ಯಾರು ಒಂದು ಅಶ್ವತ್ಥ, ಒಂದು ಬೇವು, ಒಂದು ಆಲ, 10 ಹುಣಸೆ, ತಲಾ 3 ಬೇಲ, ಬಿಲ್ವ, ನೆಲ್ಲಿ, ಮಾವು ಇವುಗಳ ನಡುವರು ಅವರಿಗೆ ನರಕದ ದರ್ಶನ ಆಗೋದಿಲ್ಲ ಅಂತ. ಇದರಿಂದ ನಾವು ಮರಗಿಡಗಳನ್ನು ಬೆಳೆಸುವುದರ ಮಹತ್ವವನ್ನು ತಿಳಿಬಹುದು.

ಸ್ಟುಡಿಯೋ ಸಮಯ ಸರಿಯಾಗಿ 9:15:36. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲಡೀಸ್. ಇವತ್ತಿನ ಹಿಂದಿ ಮೆಲಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಕಾರ್ಯಕ್ರಮದ ಮೊದಲಿಗೆ ಮೈನೆ ದಿಲ್ ತುಜ್ಕೋ ದಿಯಾ ಚಿತ್ರದ ಹಾಡನ್ನು ಕೇಳಿ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಈ ಹಾಡನ್ನು ಬರೆದವರು ಫೈಜ್ ಅನ್ವರ್. ದಾಬು ಮಲ್ಲಿಕ್ ಅವರ ಸಂಗೀತ ಈ ಗೀತೆಗಿದೆ.

ಉದಿತ್ ನಾರಾಯಣ ಅಲ್ಕ ಯಾಜ್ಞಿಕ್ ಅವರು ಹಾಡಿದ ಚೋರಿ ಚೋರಿ ಚಿತ್ರದ ಹಾಡು ಪ್ರಸಾರ ಆಯಿತು. ಆನಂದ್ ಬಕ್ಷಿ ಅವರು ಬರೆದ ಈ ಹಾಡಿಗೆ ಸಾಜಿದ್ ವಾಜಿದ್ ಅವರ ಸಂಗೀತವಿತ್ತು. ಈಗ ಬೇಮಿಸಾಲ್ ಚಿತ್ರದ ಹಾಡನ್ನು ಕೇಳೋಣ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಆರ್ ಡಿ ಬರ್ಮನ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಆನಂದ್ ಬಕ್ಷಿ.

ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌದ್ವಾಲ್ ಅವರ ಧ್ವನಿಗಳಲ್ಲಿ ಪರದೇಸಿ ಬಾಬು ಚಿತ್ರದ ಹಾಡು ಪ್ರಸಾರ ಆಯಿತು. ಈಗ ಕಿಶೋರ್ ಕುಮಾರ್ ಅವರು ಹಾಡಿರುವ ಜಮೀರ್ ಚಿತ್ರದ ಹಾಡನ್ನು ಕೇಳೋಣ. ಸಾಹಿರ್ ಅವರ ರಚನೆಗೆ ಸಪನ್ ಚಕ್ರವರ್ತಿ ಅವರ ಸಂಗೀತವಿದೆ.

ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿದ ಜಮೀನ್ ಆಸ್ಮಾನ್ ಚಿತ್ರದ ಹಾಡು ಪ್ರಸಾರ ಆಯಿತು. ಅಂಜನ್ ಅವರು ಬರೆದ ಗೀತೆಗೆ ಆರ್ಡಿ ಬರ್ಮನ್ ಅವರ ಸಂಗೀತವಿತ್ತು. 9:51:43 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ 102.9 FM. ಈಗ ಬಡೇ ದಿಲ್ವಾಲ ಚಿತ್ರದ ಹಾಡನ್ನು ಕೇಳೋಣ. ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಈ ಗೀತೆಗೆ ಬಪ್ಪಿ ಲಹರಿ ಅವರ ಸಂಗೀತವಿದೆ. ಹಾಡನ್ನು ಬರೆದವರು ಮಜ್ರೂ ಸುಲ್ತಾನ್ಪುರಿ.

ಸೋನು ನಿಗಮ್ ಅವರು ಹಾಡಿದ ಜಾನೆಮನ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ರಾಷ್ಟೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯ 91ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ವಹಿಸಿದರು. ಸಭೆಯಲ್ಲಿ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸಲಾಯಿತು. ಕೇಂದ್ರೀಯ ತನಿಖಾ ದಳ ಸಿಬಿಐ ಹಾಗೂ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಡಿಆರ್ಐ ಮುಂಬೈ ಘಟಕ ಜಂಟಿ ಕಾರ್ಯಾಚರಣೆ ನಡೆಸಿ ಅಂತಾರಾಜ್ಯ ಮಟ್ಟದ ಕಾರ್ಯನಿರ್ವಹಿಸುತ್ತಿದ್ದ ವನ್ಯಜೀವಿ ಕಳ್ಳಸಾಗಣೆ ಜಾಲವನ್ನು ವೇಧಿಸಿದೆ. ಕಾರ್ಯಾಚರಣೆಯಲ್ಲಿ ಸ್ಟಾರ್ ಆಮೆಗಳು, ಈಜಿಪ್ಟ್ ರಣಹದ್ದುಗಳು ಹಾಗೂ ಶಿಖ್ರ ಹದ್ದುಗಳು ಸೇರಿದಂತೆ 53 ಸಂರಕ್ಷಿತ ಪ್ರಾಣಿ ಮತ್ತು ಪಕ್ಷಿಗಳನ್ನು ರಕ್ಷಿಸಲಾಗಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಪೂರೈಕೆಗೆ ಇದುವರೆಗಿನ ಅತಿದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಫಿಲಿಪೀನ್ಸ್ ಮತ್ತು ವಿಯೆಟ್ನಾಂ ಬಳಿಕ ಬ್ರಹ್ಮೋಸ್ ಕ್ಷಿಪಣಿ ಖರೀದಿ ಒಪ್ಪಂದ ಮಾಡಿಕೊಂಡ ಮೂರನೇ ರಾಷ್ಟವಾಗಿ ಇಂಡೋನೇಷ್ಯಾ ಹೊರಹೊಮ್ಮಿದೆ ಎಂದು ಬಿಜೆಪಿ ವಕ್ತಾರ ತುಹಿನ್ ಸಿನ್ಹಾ ಹೇಳಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದ ಮಾಜಿ ರಾಜ್ಯಸಭಾ ಸದಸ್ಯರಾದ ಸುಕೇಂದು ಶೇಖರ್ ರಾಯ್, ಸುಷ್ಮಿತಾ ದೇವ್ ಮತ್ತು ಪ್ರಕಾಶ್ ಚಿಕ್ ಬರೈಕ್ ಇಂದು ಭಾರತೀಯ ಜನತಾ ಪಕ್ಷ ಸೇರಿದರು. ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದು ಗ್ರೇಟರ್ ಬೆಂಗಳೂರು ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ವರ್ಷದ ಗಂಡು ಚಿರತೆ ಇಂದು ಮುಂಜಾನೆ ಸೆರೆ ಸಿಕ್ಕಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ಇಂದು ನಡೆಯುತ್ತಿರುವ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 10:02:58. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಹಾಡುಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ SP ಸಾಂಗ್ಲಿಯಾ ನಟ್ಟು ಚಿತ್ರದ ಹಾಡನ್ನು ಕೇಳೋಣ. ಕೆಜಿ ಯೇಸುದಾಸ್, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ರಾಘವೇಂದ್ರ ರಾಜ್ಕುಮಾರ್ ಸಂಗೀತ ಕಟ್ಟಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕಲ್ಯಾಣ ಮಂಟಪ ಚಿತ್ರದ ಹಾಡು ಪ್ರಸಾರ ಆಯಿತು. ಉಪೇಂದ್ರ ಕುಮಾರ್ ಅವರ ಸಂಗೀತವಿದ್ದ ಈ ಹಾಡನ್ನು ಬರೆದವರು ಜೀವದೇ ಶಂಕರ್. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಸಮಯ 10:18:02. ಈಗ ನವತಾರೆ ಚಿತ್ರದ ಹಾಡನ್ನು ಕೇಳೋಣ. ಚಿತ್ರ ಅವರ ಧ್ವನಿಯಲ್ಲಿದೆ ಈ ಹಾಡು. ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ಗೀತೆ ಇದು.

ಮನು ಮತ್ತು ಸಂಗಡಿಗರು ಹಾಡಿದ ರಾಮಚಾರಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಬರೆದು ಸಂಗೀತ ನೀಡಿದ್ದು ಹಂಸಲೇಖ. ಮುಂದಿನ ಹಾಡು ಗೌರಿ ಕಲ್ಯಾಣ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಜಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

10:37 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ಮೂಡಿ ಬರ್ತಾ ಇವೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ನಾನಿನ್ನ ಮರೆಯಲಾರೆ ಚಿತ್ರದ ಹಾಡನ್ನು ಕೇಳೋಣ. ಎಸ್ ಜಾನಕಿ ಅವರು ಈ ಹಾಡಿಗೆ ದನಿಗೂಡಿಸಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಚಿವುದಯ ಶಂಕರ್.

ಅಜಯ್ ವಾರಿಯರ್ ಮತ್ತು ದಿವ್ಯ ರಾಘವನ್ ಅವರು ಹಾಡಿದ ಮೆಲ್ಲು ಸಿರೆ ಸವಿಗಾನ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಈ ಹಾಡನ್ನು ಬರೆದು ಸಂಗೀತ ನೀಡಿದ್ದು ವಿ ಮನೋಹರ್. ಈಗ ಪ್ರಸಾರ ಆಗುವಂತಹ ಹಾಡು ಶಂಕರ್ ಶಾನ್ಬಾಗ್, ಉಪೇಂದ್ರ, ಸುಮಾ ಶಾಸ್ತ್ರಿ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಸ್ವಸ್ತಿಕ್ ಚಿತ್ರದ ಗೀತೆ ಇದು. ಉಪೇಂದ್ರ ಅವರ ರಚನೆಗೆ ವಿ ಮನೋಹರ್ ಅವರ ಸಂಗೀತವಿದೆ.

ಅದೇನು ಪ್ರೇಮ, ಅದೆಂತ ಪ್ರೀತಿ. ಚಿಂಚು ಅವಳನ್ನ ನೋಡ್ತಾ ಇದ್ದಾನೆ, ನಿಂಗ್ನು ನಾಚಿ ನೀರಾಗ್ತಾ ಇದ್ದಾಳೆ. ಇನ್ನೇನು ಮತ್ತೆ ಆ ದೇಹಗಳು ಒಂದಾಗಬೇಕು

ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆದಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀ ಇಬ್ರು ಕಲ್ಲ.

ರಾಜೇಶ್ ಕೃಷ್ಣನ್, ಚಂದ್ರಿಕಾ ಮತ್ತು ಸಂಗಡಿಗರು ಹಾಡಿದ ಹೊಸ ಲವ್ ಸ್ಟೋರಿ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸಲು ಮೂಲ ವಿಜ್ಞಾನಗಳಲ್ಲಿ ಬಲಿಷ್ಠ ಅಡಿಪಾಯ ಅತ್ಯಗತ್ಯ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಒಡಿಶಾದ ಭುವನೇಶ್ವರ ಸಮೀಪದ ಜಟ್ನಿಯಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಅವರು ಮಾತನಾಡಿದರು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಯಿತು. ಇದು ಭಾರತದ ಶುದ್ದ ಇಂಧನ ಉದ್ದಿಮೆಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ದೇಶದಲ್ಲಿ ಶುದ್ದ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ದಿಗೆ ಪೂರಕವಾಗಿವೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ದಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ

95.38 ರೂಪಾಯಿಯಷ್ಟಾಗಿದೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.